ಸ್ನೇಹಿತರೆ, ಸಮಯ ಆಗ್ತಾ ಇದೆ 5:58:22. ಸ್ನೇಹಿತರೆ, ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 11 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 1 ತಾರೀಕು ಸೋಮವಾರ. ಎಫ್ಎಂ ರೇನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀವಿ. ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಸಮಯ ಆಗ್ತಾ ಇದೆ 6:12:10. ಕನ್ನಡ ಕಾಮನಬಿಲನ್ನು ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಕನ್ನಡ ಕಾಮನಬಿಲಿನಲ್ಲಿ ಭಕ್ತಿಗೀತೆಗಳನ್ನು ಕೇಳುವಂತಹ ಸಮಯವಿದು. ಹೌದು, ನಾದಾರ್ಜನೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ. ನಾದಾರ್ಜನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಇಂದು ಸೋಮವಾರ, ಹಾಗಾಗಿ ಶಿವನ ಕುರಿತಾದಂತಹ ಹಾಡುಗಳು ಮುಡಿಬರುತ್ತವೆ. ಅದರ ಜೊತೆಗೆ ಅಷ್ಟಸಂಭು ಶಿವದೇವಾಲಯದ ಕುರಿತು ಸಹ ಮಾಹಿತಿ ಇರುತ್ತೆ. ಕೇಳ್ತಾರಿ, ಇದು 101.3 FM ರೇನ್ಬೋ. ಕನ್ನಡ ಕಾಮನಬಿಲ್ಲು, ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ.

ಎಡೆಯವರು ಸಿದ್ಧಲಿಂಗೇಶನ ಕುರಿತಾದಂತಹ ಒಂದು ಭಕ್ತಿಗೀತೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 6:17 ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಒಡಿಸ್ಸಾದಲ್ಲಿ ಇರುವಂತಹ ಅಷ್ಟಶಂಭು ಶಿವ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗುತ್ತೆ ಅಂತ ಹೇಳಿದ್ವಿ. ನಮ್ಮ ಭಾರತದಲ್ಲಿರುವಂತಹ ಹಲವು ಪ್ರಾಚೀನ ದೇವಾಲಯಗಳನ್ನು ನಾವು ಅತ್ಯಂತ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಾಣಬಹುದು. ಮತ್ತು ಹಲವು ದೇವಾಲಯಗಳಿವೆ, ಪ್ರಾಚೀನ ದೇವಾಲಯಗಳಿವೆ ನಮ್ಮ ಒಂದು ಭಾರತದಲ್ಲಿ. ಮುಖ್ಯವಾಗಿ ಶಿವ ಮತ್ತು ವಿಷ್ಣು ದೇವಾಲಯಗಳ ವಿಶಿಷ್ಟ ವಾಸ್ತುಶಿಲ್ಪವುಳ್ಳಂತಹ ದೇವಾಲಯಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿವೆ. ಅಂತಹ ಅದ್ಭುತ ದೇವಾಲಯಗಳಲ್ಲಿ ಒಂದು ಒಡಿಶಾದಲ್ಲಿ ಇರುವಂತಹ ಭುವನೇಶ್ವರದಲ್ಲಿ ಇರುವಂತಹ ಉತ್ತರೇಶ್ವರ ಶಿವ ದೇವಾಲಯ. ಈ ದೇವಾಲಯದ ಆವರಣದಲ್ಲಿ 8 ವಿಶಿಷ್ಟವಾದಂತಹ ಶಿವ ದೇವಾಲಯಗಳಿವೆ. ಹಾಗಾಗಿ ಈ ಉತ್ತರೇಶ್ವರ ಶಿವ ದೇವಾಲಯವನ್ನು ಅಷ್ಟಶಂಭು ಅಥವಾ ಅಷ್ಟಸಂಭು ಶಿವ ದೇವಾಲಯ ಅಂತಲೂ ಸಹ ಕರೀತಾರೆ. ಅಷ್ಟ ಅಂದರೆ 8, ಶಂಭು ಅನ್ನೋದು ಶಿವನ ಮತ್ತೊಂದು ಹೆಸರು. ಹಾಗಾಗಿ ಈ ಎರಡೂ ಪದಗಳು ಸೇರಿ ಅಷ್ಟಶಂಭು ಆಗಿದೆ. ಇನ್ನು ಒಡಿಸಾದಲ್ಲಿ ಇದನ್ನು ಅಷ್ಟಸಂಭು ಅಂತಲೂ ಸಹ ಕರೀತಾರೆ, ನಾವು ಅಷ್ಟಶಂಭು ಅಂತ ಹೇಳಿ ಕರೆಯೋಣ. ಈ ಒಂದು ದೇವಾಲಯದ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸೆಕೆಂಡ್ಗಳು ನೀವು ಕೇಳ್ತಾ ಇದ್ರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಒಡಿಶಾದ ಭುವನೇಶ್ವರದಲ್ಲಿ ಇರುವಂತಹ ಅಷ್ಟಶಂಭು ಶಿವ ದೇವಾಲಯದ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಈ ದೇವಾಲಯವನ್ನು ಉತ್ತರೇಶ್ವರ ಶಿವ ದೇವಾಲಯ ಅಂತಲೂ ಸಹ ಕರೀತಾರೆ. ಈ ದೇವಾಲಯದ ಆಲಯದಲ್ಲಿ ಇರುವಂತಹ 8 ಶಿವನ ದೇವಾಲಯಗಳಿಂದ ಅಷ್ಟಶಂಭು ದೇವಾಲಯ ಅಂತಲೂ ಸಹ ಕರೆಸ್ಕೊಳ್ತಾ ಇದೆ. ಇನ್ನು ನಮ್ಮ ಪೂರ್ವಜರ ವಾಸ್ತುಶಿಲ್ಪದ ಶಿಸ್ತಿಗೆ ಸಾಕ್ಷಿಯಾಗಿರುವಂತಹದ್ದು ಅಷ್ಟಶಂಭು ಶಿವ ದೇವಾಲಯ. ಯಾಕೆ ಅಂದರೆ ಇಲ್ಲಿನ 8 ದೇವಾಲಯಗಳು ಒಂದೇ ಸಾಲಿನಲ್ಲಿ ಜೋಡಣೆಯಾಗಿರೋದ್ರಿಂದ ಇವುಗಳನ್ನು ಪ್ರೀತಿಯಿಂದ ಅಷ್ಟಶಂಭು ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ವಿ. ಹಾಗೆ ಈ ಒಂದು ದೇವಾಲಯಗಳ ಸಮೂಹದಲ್ಲಿ ಇರುವಂತಹ ಮತ್ತೆರಡು ಐದು ದೇವಾಲಯಗಳನ್ನು ಪಂಚಪಾಂಡವ ದೇವಾಲಯಗಳು ಅಂತಲೂ ಸಹ ಕರೀತಾರೆ. ಹಾಗೆ ಈ ದೇವಾಲಯ ಸುಮಾರು 10ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಅಂತಲೂ ಸಹ ಹೇಳ್ತಾರೆ ಸ್ನೇಹಿತರೆ. ಈ ದೇವಾಲಯದ ಕುರಿತು ಮತ್ತಷ್ಟು ಆಸಕ್ತಿದಾಯಕ ಸಂಗತಿಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಕೇಳ್ತಾರೆ ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕವನ ಬಿಲನ ಕೇಳ್ತಾ ಇದ್ದೀರಿ. ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ನೀವಿದ್ದೀವಿ. ಅಷ್ಟಶಂಭು ಶಿವ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ನಮ್ಮ ಪೂರ್ವಜರ ವಾಸ್ತುಶಿಲ್ಪದ ಶಿಸ್ತಿಗೆ ಸಾಕ್ಷಿಯಾಗಿರುವಂಥದ್ದು ಅಷ್ಟಶಂಭು ಶಿವ ದೇವಾಲಯ. ಈ ಒಂದು ಶಿವ ದೇವಾಲಯದ ವಾಸ್ತುಶಿಲ್ಪ ಕಳಿಂಗ ಶೈಲಿಯಲ್ಲಿದೆ. ಹಾಗೆ ಇಲ್ಲಿ ಪೂಜಿಸಲ್ಪಡುವಂತಹ ಶಿವಲಿಂಗಗಳು ಯಾವುವು ಅಂದರೆ, ಕನಕೇಶ್ವರ, ಸ್ವಪ್ನೇಶ್ವರ, ಐಶ್ವರ್ಯೇಶ್ವರ, ಕಪಿಲೇಶ್ವರ, ವೈದ್ಯನಾಥೇಶ್ವರ, ಬಾಣೇಶ್ವರ, ಲೋಕನಾಥೇಶ್ವರ ಮತ್ತು ಉತ್ತರೇಶ್ವರ. ಇವುಗಳಲ್ಲಿ ಕನಕೇಶ್ವರ ದೇವಾಲಯವು ಸುಮಾರು 24 ಮೀಟರ್ ಎತ್ತರದಲ್ಲಿದೆ. ಹಾಗೆ ತನ್ನ ಭವ್ಯ ವಾಸ್ತುಶಿಲ್ಪದಿಂದ ಗಮನವನ್ನು ಸೆಳಿತಾ ಇದೆ ಇಲ್ಲಿರುವಂತಹ ಕನಕೇಶ್ವರ ದೇವಾಲಯ. ಈ ಶಿಲ್ಪಕಲೆಗಳು ಒಡಿಶಾದ ಪ್ರಾಚೀನ ದೇವಾಲಯದ ನಿರ್ಮಾಣ ಕಲೆಯ ಆರಂಭಿಕ ಹಂತಗಳನ್ನು ಸಾದರಪಡಿಸುತ್ತೆ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಶಿವನ ಕುರಿತಾದಂತಹ ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ಸ್ನೇಹಿತರೇ. ಆದರ್ಶನೇ ಕಾರ್ಯಕ್ರಮದಲ್ಲಿ ಸಮಯ ಆಗ್ತಾ ಇದೆ 6:45:58 ನೀವು ಕೇಳ್ತಾ ಇದ್ದೀರಿ 101.3 ಕನ್ನಡ ಕಾಮನಬಿಲ್ಲು. ಅಷ್ಟಶಂಭು ಶಿವ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಆಗಲೇ ಹೇಳಿದ ಹಾಗೆ ಅಷ್ಟಶಂಭು ಶಿವ ದೇವಾಲಯವು ಕಳಿಂಗ ವಾಸ್ತುಶಿಲ್ಪ ಶೈಲಿಯಲ್ಲಿ ಇದೆ, ಹಾಗೆ ರೇಖಾ ದೇವಳ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ವಿಶೇಷ ಏನು ಅಂತಂದರೆ ಈ ದೇವಾಲಯಗಳನ್ನು ಬೂದು ಬಣ್ಣದ ಮರಳುಗಳಲ್ಲಿ ಬ್ಲಾಕ್ಗಳನ್ನು ಬಳಸಿ ಯಾವುದೇ ಗಾರೆ ಅಥವಾ ಸಿಮೆಂಟ್ ಇಲ್ಲದ ಡ್ರೈ ಮೇಸನರಿ ತಂತ್ರಜ್ಞಾನದ ಮೂಲಕ ನಿರ್ಮಾಣ ಮಾಡಲಾಗಿದೆ. ಇನ್ನು ದೇವಾಲಯಗಳು ಭೌಮಕರ ಮತ್ತು ಸೋಮವಂಶಿ ಅರಸರ ಕಾಲದ ವಾಸ್ತುಶಿಲ್ಪವನ್ನು ಸೂಚಿಸೋದು ಮಾತ್ರವಲ್ಲದೆ ಅಂದಿನ ಕಾಲದ ಕರಕುಶಲ ಕರ್ಮಿಗಳ ಅದ್ಭುತ ಕೌಶಲ್ಯಕ್ಕೆ ಸಾಕ್ಷಿಯಾಗಿ ನಿಂತಿವೆ ಅಂತಲೇ ಹೇಳ್ಬೋದು. ಇನ್ನು ಅಷ್ಟಶಂಭು ಶಿವ ದೇವಾಲಯ ಕೇವಲ ಕಲ್ಲುಗಳ ರಚನೆಯಲ್ಲ ಸ್ನೇಹಿತರೆ, ಅದು ನಮ್ಮ ನಾಡಿನ ಪರಂಪರೆಯ ಪ್ರತೀಕ. ಈ ದೇವಾಲಯಗಳ ಇತಿಹಾಸವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ 20ನೇ ಶತಮಾನದಲ್ಲಿ ಮರುಶೋಧಿಸಿ ದಾಖಲಿಸಿತ್ತು. ಹಾಗಾಗಿ ಅಷ್ಟಶಂಭು ಶಿವ ದೇವಾಲಯವು ಒಡಿಶಾದ ಸಾಂಸ್ಕೃತಿಕ ರತ್ನಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ಅಂತ ಹೇಳ್ತಾ ಮತ್ತೊಂದು ಭಕ್ತಿಗೀತೆಯೊಂದಿಗೆ ಇಂದಿನ ನಾದರ್ಶನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಈ ಭಾವಸ್ಪಂದನದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕ್ ಬಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:50. ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಡಾಕ್ಟರ್ ಆರ್ ದ್ವಾರಕೀನಾಥ್, ಕಾಯಕ ಜೀವಿ, ಸದೃಢ ಮನಸ್ಸು, ಸಮುದಾಯದ ಅಭಿವೃದ್ಧಿಯಲ್ಲಿ ತುಂಬಾ ಕೆಲಸ ಮಾಡಿದವರು. ಕೃಷಿ ಇಲಾಖೆಯಲ್ಲಿದ್ದರು, ಕೃಷಿ ಪದವೀಧರರು, ತರಬೇತಿ ನೀಡಿದರು, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ವಿಶ್ವ ಆಹಾರ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ, ಕೃಷಿ ಆಯೋಗದ ಅಧ್ಯಕ್ಷರಾಗಿ, ಹೀಗೆ ಬಹಳಷ್ಟು ಸ್ತರಗಳಲ್ಲಿ ಕೆಲಸ ಮಾಡಿದವರು ಆರ್ ದ್ವಾರಕೀನಾಥ್.
3: ಮಹಾಮಹಾ ಇಂಗ್ಲಿಷ್ ಗ್ರಂಥಗಳನ್ನು ಓದಿದಂಥ ವ್ಯಕ್ತಿಗಳು ನನ್ನ ಕ್ಲಾಸ್ನಲ್ಲಿದ್ದರು. ರಾಮಕೃಷ್ಣ ಅವರು, ನಂಜುಂಡಪ್ಪನವರು, ವೈ ಚಂದ್ರಶೇಖರ್ ಅವರು, ಇವರು ಆಗಿನ ಕಾಲಕ್ಕೆ

0: ಪ್ರಸಿದ್ಧರಾದಂತಹ ಸಾಹಿತಿಗಳ ಗ್ರಂಥಗಳನ್ನೆಲ್ಲ ಓದ್ತಾರೆ, ಅದರ ವಿಚಾರವನ್ನು ನಮ್ಮಂಥವ್ರಿಗೆ ಹೇಳ್ತಾ ಇದ್ದರು. ಆದ್ದರಿಂದ ನಾನು ಆ ಗ್ರಂಥಗಳನ್ನ ನೇರವಾಗಿ ಓದಿದ್ರೂ ಕೂಡ ಅವನ್ನೆಲ್ಲ ಗ್ರಹಿಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ಹೀಗಾಗಿ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಒಂದು ಅವಕಾಶ ತಾನೇ ತಾನಾಗಿ ಸಿಕ್ತು ಅಂತ ನನಗೆ ಅನ್ನಿಸ್ತದೆ. ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಓದೋ ಕಾಲಕ್ಕೂ ಕೂಡ ಇವರು ಬಾಟ್ನಿ ಝುವಾಲಜಿ ಎಲ್ಲ ಓದ್ಕೊಂಡು ಬಂದಿದ್ದವರು ನನಗೆ ಮಾರ್ಗದರ್ಶನ ಮಾಡಿದ್ರು, ನನ್ನಂಥವ್ರಿಗೆ ಬೇರೆಯವ್ರಿಗೂ ಮಾಡಿದ್ರು. ಇದನ್ನ ಅವಕಾಶ ಪಡ್ಕೊಂಡು ನಾನು ಈ 3 ವರ್ಷಗಳಲ್ಲಿ 2 ಸಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ಮತ್ತೆ ಕೊನೆ ವರ್ಷದಲ್ಲಿ 3 ಜನ ಫಸ್ಟ್ ಕ್ಲಾಸ್ ಇದ್ರು, ಅದರಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು ನನಗೆ. ಮಿಕ್ಕವರು ಇಬ್ಬರು BSc ಆಗಿದ್ರು, ನಾನೊಬ್ಬ ಇಂಟರ್ಮೀಡಿಯೇಟ್. ಆದ್ದರಿಂದ ನನಗೂ ಒಂಥರ ತೃಪ್ತಿ ಆಯಿತು. ಮತ್ತು ನನಗೆ ಮಾರ್ಗದರ್ಶನ ಮಾಡಿದಂಥ ನನ್ನ ಹಿರಿಯ ಕ್ಲಾಸ್ಮೇಟ್ಸ್ಗೂ ಕೂಡ ಒಂದು ಸಂತೋಷ ಆಯಿತು. ಇದು ಮುಗಿಸಿದ ತಕ್ಷಣ KH ಶ್ರೀನಿವಾಸನ್ ಅವರು ಅವಾಗ ಕೃಷಿ ನಿರ್ದೇಶಕರಾಗಿದ್ದರು. ಪರೀಕ್ಷೆ ಮುಗಿದು ರಿಸಲ್ಟ್ಸ್ ಬಂದ ದಿವಸವೇ ನನಗೆ ಆರ್ಡರ್ ಬಂತು. ಭದ್ರಾವತಿನಲ್ಲಿ ಭದ್ರಾ ರಿಸರ್ವ್ ಪ್ರಾಜೆಕ್ಟ್ಗೆ ಸಾಯಿಲ್ ಸರ್ವೆ ಆಫೀಸರ್ ಆಗಿ ಹಾಕಿದ್ರು. 10 ಜನದಲ್ಲಿ 6 ಜನ ಡಿಸ್ಟ್ರಿಕ್ಟ್ ಆಯ್ಕೊಂಡ್ರು. ನಮಗೆ ಆ ಸಮಯಕ್ಕೆ ಒಂದು USAID ಸಹಕಾರ ಸಂಸ್ಥೆ ಸಂಘ ಅಥವಾ ಮಂಡಳಿ ಇಲ್ಲಿತ್ತು. ಟೆನಿಸಿ ಯೂನಿವರ್ಸಿಟಿಯಿಂದ ಬಂದಿತ್ತು ಆ ಟೀಮ್. ಅವರು ಮಳವಳ್ಳಿ ಮಂಡ್ಯದಲ್ಲಿ ಒಂದು ಫೋರ್ಡ್ ಫೌಂಡೇಶನ್ದು ಪ್ರಾಯೋಗಿಕ ವಿಸ್ತರಣಾ ಕೇಂದ್ರ ಪ್ರಾರಂಭ ಆಯಿತು. ಒಂದು ಟ್ರೈನಿಂಗ್ ಸೆಂಟರು, ಒಂದು ಎಕ್ಸ್ಟೆನ್ಷನ್ ಸೆಂಟರು. ಟ್ರೈನಿಂಗ್ ಕಮ್ ಎಕ್ಸ್ಟೆನ್ಷನ್ ಸೆಂಟರ್ ಅಂತ, ಪೈಲಟ್ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಅಂತ. ಫೋರ್ಡ್ ಫೌಂಡೇಶನ್ ಅವರು ದುಡ್ಡು ಕೊಟ್ಟರು, ಗೈಡೆನ್ಸು ಕೊಟ್ಟರು. ಇಂಥದ್ದು 5 ಸಂಸ್ಥೆಗಳು ಇಡೀ ಭಾರತದಲ್ಲಿ ಅವಾಗ ಪ್ರಾರಂಭ ಆಯಿತು. KM ಮುನ್ಷಿ ಅವರು ಬಂದು, ಆಗಿನ ಕಾಲಕ್ಕೆ ಕೃಷಿ ಮಂತ್ರಿಗಳು, ಅವರು ಬಂದು ಮಂಡ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ಈ USAID ತಂಡದವರು, ನೀವು ಯಾರು ಫೀಲ್ಡ್ ವರ್ಕ್ ಮಾಡೋಕ್ಕೆ ಗ್ರಾಮ ಸೇವಕರ ತರಹ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂದರು. ನಾನು, ನಂಜುಂಡಪ್ಪನವರು, ಮತ್ತು ಗೋಪಾಲಕೃಷ್ಣ ಅವರು, ಮತ್ತು ಅಲಸಿಂಗ್ ರಾಜಾರ್ಯ, 4 ಜನ ಡಿಸ್ಟ್ರಿಕ್ಟ್ ವರ್ಕ್ಗೆ ಹೋಗದೆ ಈ ವರ್ಕ್ ನಾವು ಚುನಾಯಿಸ್ಕೊಂಡ್ವಿ. ನಮಗೆ ಗೊತ್ತಿತ್ತು ಇದು ಹಳ್ಳಿಯಲ್ಲಿ ಒಬ್ಬ ಫೀಲ್ಡ್ ಅಸಿಸ್ಟೆಂಟ್ ಅಥವಾ ಅಗ್ರಿಕಲ್ಚರ್ ಇನ್ಸ್ಪೆಕ್ಟರ್ ಹಾಗೆ ಕೆಲಸ ಮಾಡಬೇಕು ಅಂತ ಗೊತ್ತಿತ್ತು. ಮನಃಪೂರ್ವಕವಾಗಿ ಇದನ್ನ ಯಾಕೆ ನಾವು ಚುನಾಯಿಸ್ಕೊಂಡ್ವಿ ಅಂದರೆ, ನಾವು ಏನಾದರೂ ಪ್ರಾಯೋಗಿಕವಾಗಿ ಅನುಭವದ ಮೂಲಕ ಪ್ರಾಕ್ಟಿಕಲ್ ಆಗಿ ಅಗ್ರಿಕಲ್ಚರ್ ಕಲಿಬೇಕು ಅಂದರೆ ಇದೊಂದೇ ದಾರಿ ಅನ್ನೋ ದೃಷ್ಟಿಯಿಂದ ನಾವು ಫೀಲ್ಡ್ ವರ್ಕ್ ಚುನಾಯಿಸ್ಕೊಂಡ್ವಿ. ಪೈಲಟ್ ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ನಲ್ಲಿ ಮಳವಳ್ಳಿನಲ್ಲಿ ನಾನು 52ರಿಂದ 56ರ ತನಕ ಕೆಲಸ ಮಾಡಿದೆ. ಆವತ್ತಿಗೆ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ನನ್ನ ಗುರುತಿಸೋದಕ್ಕೆ ಜನ ಸಾಧ್ಯವಾಯಿತು. ಆ ಕಡೆ ಹಳ್ಳಿ ಜನವೂ ಗುರುತಿಸಿದ್ರು, ಈ ಕಡೆ ಮೇಲಧಿಕಾರಿಗಳು ನನ್ನ ಗುರುತಿಸಿದ್ರು. ಅದಾದ ನಂತರ ಉದ್ದಕ್ಕೂ ಪ್ರಮೋಷನ್ಗಳಂತಂದರೆ, ನನ್ನ ಕಲೀಗ್ಸ್ ಎಲ್ಲ ಅವರವ್ರ ಜಾಗದಲ್ಲಿದ್ದಾಗ 2-3 ಪ್ರಮೋಷನ್ಗಳು ನನಗೆ ಬಂತು. ಆ ದೇವರ ಕೃಪೆ ಮತ್ತು ದೊಡ್ಡವರ ಆಶೀರ್ವಾದ ಅಂತ ನಾನು ಅಂದ್ಕೊಳ್ತೇನೆ. ಈ ಅಲ್ಲಿರೋ ಕಾಲಕ್ಕೆ ಏನಾಯಿತು ಅಂದರೆ, 12 ತಿಂಗಳದ ಕೋರ್ಸ್ ಇದು MSc ಸೋಷಿಯಲ್ ಸೈನ್ಸಸ್. ಆದ್ದರಿಂದ 1.5 ವರ್ಷ 2 ವರ್ಷ ಹಿಡಿಯೋದಿಲ್ಲ, 9 ತಿಂಗಳಲ್ಲೇ ಮುಗಿಸ್ಬಿಟ್ಟೆ ನಾನು. ಆವಾಗ ಏನು ಬರೆದ್ರು, ಮಲ್ರಾಜ್ ಅವರು ಡೈರೆಕ್ಟರ್ ಆಗಿದ್ದರು, ನಮ್ಮ ಪ್ರೊಫೆಸರ್ ಏನು ಬರೆದ್ರು ಅಂದರೆ, ಇಫ್ ಯು ಸೆಂಡ್ ಅಸ್ ಮೋರ್ ದ್ವಾರಕೀಸ್ ವಿ ವುಡ್ ಲೈಕ್ ಇಟ್ ಮೋರ್ ಅಂತಂದ್ರು, ಇಂಥವ್ರನ್ನೇ ಕಳಿಸಿ ಅಂತ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕೃಷಿ ತಜ್ಞ ಡಾ ದ್ವಾರಕೀನಾಥ್ ಅವರ ಮಾತುಗಳನ್ನು ಕೇಳಿದಿರಿ. ಡಾ ದ್ವಾರಕೀನಾಥ್ ಅವರು ಕೃಷಿ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಅವರ ಅನುಭವಗಳನ್ನು ಮತ್ತೊಂದು ಸಂಚಿಕೆಯಲ್ಲಿ ಕೇಳೋಣ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ AS ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಾ ಇದೆ 6:51:50. ಮುಂದೆ ಸರಿಯಾಗಿ 6:55 ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು.
2: ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿನಾ ಯೂ ಮಿನ್ ಆಂಗ್ ಲೈಂಗ್ ಇತ್ಯನೇನ ಸಹ ಚರ್ಚಾಂ ಕರಿಷ್ಯತಿ. ಉಭಯೋಃ ದೇಶಯೋಃ ಮಧ್ಯೆ ಐತಿಹಾಸಿಕಾನಾಂ ಸಭ್ಯತಾನಾಂ ಚ ಸಂಬಂಧಾನ್ ಇತೋಪಿ ಸುದೃಢೀಕರಣಾಯ ವಾರ್ತಾಲಾಪಃ ಭವಿಷ್ಯತಿ. ವಾರ್ತಾಲಾಪಾವಧೌ ಮ್ಯಾನ್ಮಾರ್ ಭಾರತಯೋಃ ಮಧ್ಯೆ ಸುರಕ್ಷಾ ಸಂಪರ್ಕೌ ಚ ಸಮೇತ್ಯ ಸಂಪೂರ್ಣೇಷು ವಿಭಿನ್ನೇಷು ವಿಷಯೇಷು ಚರ್ಚಾಃ ಭವಿಷ್ಯಂತಿ. ರಾಷ್ಟ್ರೀಯ

0: ಸುರಕ್ಷಾ ಪರಾಮರ್ಶದ ಅಜಿತ್ ಡೋಭಾಲ ಗತರಾತ್ರೌ ದಿಲ್ಲ್ಯಾಂ ಅತಿಥಿಗಣಮಾನ್ಯೈ ಸಹ ಮೇಲನ ವಿಹಿತವಾನ್. ಅವಧೇಯಂ ಯತ್ ಮ್ಯಾನ್ಮಾರ ದೇಶಸ್ಯ ರಾಷ್ಟ್ರಪತಿ ಶನಿವಾಸರೆ ಭಾರತಸ್ಯ ಪಂಚದಿವಸೀಯ ಯಾತ್ರಾಯಾಂ ಬಿಹಾರಸ್ಯ ಗಯಾನಗರಂ ಸಂಪ್ರಾಪ್ತವಾನ್ ಆಸೀತ್. ಮ್ಯಾನ್ಮಾರ ದೇಶಸ್ಯ ರಾಷ್ಟ್ರಪತೇ ಭಾರತಸ್ಯ ಆಧಿಕಾರಿಕ ಯಾತ್ರಾಯಾಃ ಕಾರಣಾತ್ ಉಭಯೋಃ ದೇಶಯೋಃ ಮಧ್ಯೆ ಬಹುಪಕ್ಷೀಯ ಸಂಬಂಧಃ ಇತೋಪಿ ಸುದೃಢಃ ಭವಿಷ್ಯತಿ ಇತ್ಯಪೇಕ್ಷಾಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಪ್ರಕೃತಿ ಸಂರಕ್ಷಣೆ, ಸ್ಥಾನೀಯ ಸಮಾಹ್ವಾನಾನಾಂ ನಿರಾಕರಣೆ, ಅನ್ಯ ಸಾಮಾಜಿಕ ಕಾರ್ಯೇಷು ಚ ತೇಷಾಂ ಪ್ರೇರಕ ಉಪಕ್ರಮಾಣಾಂ ಉಪಲಬ್ಧೀನಾಂ ಚ ವಿಷಯೆ ಅನೇಕೇಷಾಂ ನಾಗರಿಕಾಣಾಂ ಉತ್ಕೃಷ್ಟ ಯೋಗದಾನಾಯ ಪ್ರಶಂಸಾ ಕೃತ. ಆಕಾಶವಾಣ್ಯಾ ಸ್ವಕೀಯ ಮಾಸಿಕ ಕಾರ್ಯಕ್ರಮೇ ಮನ್ ಕಿ ಬಾತ್ ಇತ್ಯನೇನ ಕಾರ್ಯಕ್ರಮೇಣ ರಾಷ್ಟ್ರಂ ಅಭಿಸಂಬೋಧಯನ್ ಶ್ರೀಮೋದಿ ಝಾರ್ಖಂಡ್ ರಾಜ್ಯಸ್ಯ ರಾಂಚಿನಗರೆ ಆಯೋಜಿತೆ ರಾಷ್ಟ್ರೀಯ ವರಿಷ್ಠ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧಾಯಾಂ ಉದಯೋನ್ಮುಖ ಕ್ರೀಡಕಾನಾಂ ಉತ್ಕೃಷ್ಟ ಪ್ರದರ್ಶನಸ್ಯ ಪ್ರಶಂಸಾಂ ಅಕರೋತ್. ಪ್ರವರ್ತಮಾನಾಯಾಃ ಉಷ್ಣತರಂಗಸ್ಯ ಸ್ಥಿತಿಂ ಪ್ರತಿ ಚಿಂತಾಂ ಪ್ರಕಟಯನ್ ಪ್ರಧಾನಮಂತ್ರಿಣ ಜನಾನ್ ಅಧಿಕೃತಾನ್ ಉಪದೇಶಾನ್ ಅನುಸೃತ್ಯ ಸುರಕ್ಷಿತಂ ಸ್ಥಾತುಂ ಪೂರ್ವಸೂಚನಾನುಸಾರಂ ಕಾರ್ಯಂ ಚ ಕರ್ತುಂ ಉದ್ಬುದ್ಧವಾನ್.
1: ಇಸ್ ಸಮಯ ದೇಶ ಕೆ ಜ್ಯಾದಾತರ್ ಹಿಸ್ಸೋ ಮೇ ಬಹುತ್ ಗರ್ಮಿ ಪಡ್ ರಹೀ ಹೈ, ತೇಜ್ ಧೂಪ್ ಗರ್ಮ ಹವಾಯೆ, ಐಸೆ ಮೌಸಮ್ ಮೇ ಅಪನಾ ಧ್ಯಾನ್ ರಖನಾ ಬಹುತ್ ಜರೂರಿ ಹೈ. ಪಾನಿ ಪೀತೆ ರಹೀ ಹೈ, ಧೂಪ್ ಮೇ ಅಗರ್ ನಿಕಲ್ನಾ ಹೀ ಪಡೆ ತೋ ಥೋಡಾ ಸಂಭಲ್ ಕರ್ ನಿಕಲೆ. ಇಸ್ ದಿಶಾ ಮೇ ಸರ್ಕಾರ ಕಿ ಭಿನ್ನ ಭಿನ್ನ ಡಿಪಾರ್ಟ್ಮೆಂಟ್ಸ್ ನೇ ಜೋ ಗೈಡ್ಲೈನ್ಸ್ ಜಾರಿ ಕಿ ಹೈ ವೋ ಭಿ ಭೂಲಿಯೇಗಾ ನಹೀ.
0: ಪಶ್ಚಿಮ ಬಂಗಾಳ ರಾಜ್ಯಸ್ಯ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅದ್ಯ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕರಿಷ್ಯತಿ. ಪಂಚತ್ರಿಂಶತ್ ನೂತನಾಃ ಮಂತ್ರಿಣಃ ಮಂತ್ರಿಮಂಡಲೇ ಸಮಾವಿಷ್ಟಾಃ ಭವಿಷ್ಯಂತಿ. ಶಪಥ ಗ್ರಹಣಂ ಪ್ರಾತಃ ಏಕಾದಶವಾದನೆ ಲೋಕಭವನೆ ಭವಿಷ್ಯತಿ. ನೂತನೇನ ಸಮಾವೇಶೇನ ಶುಭೇಂದು ಪ್ರಶಾಸನೆ ಮಹತ್ವಪೂರ್ಣ ರೂಪೇಣ ಸಂವರ್ಧನಂ ಭವಿಷ್ಯತಿ ಯೇನ ಮೈ ಮಾಸಸ್ಯ ನವಮೇ ದಿನಾಂಕೇ ಪಂಚಮಂತ್ರಿಭಿಃ ಸಹ ಕಾರ್ಯಭಾರಂ ಸ್ವೀಕೃತಮಾಸೀತ್. ಅನೇನ ವಿಸ್ತಾರೇಣ ರಾಜ್ಯ ಮಂತ್ರಿಮಂಡಲಸ್ಯ ಮಂತ್ರಿಣಾಂ ಕುಲಸಂಖ್ಯಾ ಏಕಚತ್ವಾರಿಂಶತ್ ಯಾವತ್ ವರ್ಧಿತಾ ಭವಿಷ್ಯತಿ. ನಿರ್ವಾಚನಾಯೋಗೇನ ದಶ ರಾಜ್ಯಾನಾಂ ಚತುರ್ವಿಂಶತಿ ರಾಜ್ಯಸಭಾ ಸದಸ್ಯಾನಾಂ ದ್ವಿವಾರ್ಷಿಕ ನಿರ್ವಾಚನಸ್ಯ ಕಾರ್ಯಕ್ರಮಸ್ಯ ಘೋಷಣಾ ಅದ್ಯ ಕ್ರಿಯತೆ. ಭೂತಪೂರ್ವ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ, ಕೇಂದ್ರೀಯ ಮಂತ್ರಿಣೌ ಜಾರ್ಜ್ ಕುರಿಯನ್ ತಥಾ ರವನೀತ ಸಿಂಹಶ್ಚ ತೇಷು ಸದಸ್ಯೇಷು ಅಂತರ್ಭವಂತಿ. ಆಂಧ್ರಪ್ರದೇಶೆ ಗುಜರಾತೆ ತಥಾ ಕರ್ನಾಟಕೆ ಪ್ರತ್ಯೇಕಸ್ಮಿನ್ ರಾಜ್ಯೆ ಚತ್ವಾರಿ ಚತ್ವಾರಿ ಆಸನಾನಿ ಸಂತಿ. ರಾಜಸ್ಥಾನೆ ತಥಾ ಮಧ್ಯಪ್ರದೇಶೆ ಪ್ರತ್ಯೇಕಸ್ಮಿನ್ ರಾಜ್ಯೆ ತ್ರೀಣಿ ತ್ರೀಣಿ ಆಸನಾನಿ ಸಂತಿ. ಝಾರ್ಖಂಡೆ ದ್ವೆ ಆಸನೆ ಸ್ಥ. ಮಣಿಪುರೆ, ಮೇಘಾಲಯೆ, ಅರುಣಾಚಲ ಪ್ರದೇಶೆ ಚ ಮಿಜೋರಮೆ ಚ ಪ್ರತ್ಯೇಕಸ್ಮಿನ್ ರಾಜ್ಯೆ ಏಕೈಕಂ ಆಸನಂ ರಿಕ್ತಮಸ್ತಿ. ಆಯೋಗಸ್ಯಾನುಸಾರಂ ಜೂನ ಮಾಸಸ್ಯ ಅಷ್ಟಾದಶ ದಿನಾಂಕೆ ಮತದಾನಂ ಭವಿಷ್ಯತಿ. ಮತಗಣನಾ ಅಪಿ ತಸ್ಮಿನ್ನೇವ ದಿನೆ ಭವಿಷ್ಯತಿ. ಮಹಾರಾಷ್ಟ್ರಸ್ಯ ತಮಿಳುನಾಡು ರಾಜ್ಯಸ್ಯ ಒಡಿಶಾ ರಾಜ್ಯಸ್ಯ ಚ ಪ್ರತ್ಯೇಕಸ್ಯ ಏಕಸ್ಯ ಆಸನಸ್ಯ ಕೃತೆ ರಾಜ್ಯಸಭಾಯಾಃ ಉಪನಿರ್ವಾಚನಸ್ಯ ಕಾರ್ಯಕ್ರಮಸ್ಯ ಅಪಿ ಆಯೋಗೇನ ಘೋಷಣಾ ಕ್ರಿಯತೆ. ಏತದ್ ನಿರ್ವಾಚನಮಪಿ ಅಗ್ರಿಮ ಮಾಸಸ್ಯ ಅಷ್ಟಾದಶ ದಿನಾಂಕೆ ಭವಿಷ್ಯತಿ. ಏಕೋನವತಿ ವರ್ಷೀಯ ಪ್ರಖ್ಯಾತ ಗಾಯಿಕಾಯಾಃ ಸುಮನ ಕಲ್ಯಾಣಪುರಸ್ಯ ಮುಂಬೈ ನಗರೆ ಸ್ವನಿವಾಸಸ್ಥಾನೆ ಮೃತ್ಯುಃ ಅಭವತ್. ಪಂಚಾಶದಧಿಕ ಊನವಿಂಶತಿ ಶತತಮಾದ್ ವರ್ಷಾತ್ ಸಪ್ತತ್ಯಧಿಕ ಊನವಿಂಶತಿ ಶತತಮಂ ವರ್ಷಂ ಯಾವತ್ ಚಲಚಿತ್ರ ಸಂಗೀತಸ್ಯ ಸ್ವರ್ಣಯುಗೆ ನೈಕಾಸು ಭಾರತೀಯ ಭಾಷಾಸು ಕೃತ ಕಾರ್ಯಾಣಾಂ ಕೃತೆ ಏಷಾ ವಯೋವೃದ್ಧ ಗಾಯಿಕಾ ಪ್ರಸಿದ್ಧಾ ಆಸೀತ್. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ಅಹಮದಾಬಾದಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಅಂತಿಮ ಸ್ಪರ್ಧಾಯಾಂ ಗುಜರಾತ್ ಟೈಟನ್ಸ್ ದಲಂ ಪಂಚಸ್ತೋಭೈಃ ಪರಾಜಿತ್ಯ ಗತ ವಿಜೇತೃ ದಲೇನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ಯನೇನ ಅಸ್ಯ ವರ್ಷಸ್ಯ ಶೃಂಖಲಾಪಿ ವಿಜಿತ ಇತಿ ವಾರ್ತಾಃ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹ್ಯಾನ್ಸ್ ಬೆಂಗಳೂರು. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ,
2: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಆಕಾಶವಾಣಿ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಮನದಾಗಸಕ್ಕೆ ಲಗ್ಗೆ ಇಟ್ಟು
7: ಮನಗೆದ್ದ ದನಿಗಳು
6: ಮತ್ತೊಮ್ಮೆ ಮಗದೊಮ್ಮೆ
7: ಮನ ಕದಿಯೋ ಕ್ಷಣಗಳು
6: ಮರೆಯದೆ ಕೇಳಿ
7: ನವಿಲುಗರಿ. ಪ್ರತಿದಿನ 12:05-1:10
6: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
1: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ದತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯೂ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ದತೆಗಳ ಮಾಹಿತಿ ನೀಡಿದ್ದಾರೆ.
2: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯ ಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
0: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134ನೇ ಎತ್ತೂರಿನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳ ಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ರೈತರು ಋತುಮಾನಗಳು ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂತ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡ್ತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸುತ್ತಿದ್ರು. ಆ ವ್ಯಾಖ್ಯಾನವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಜೂನ್ 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19ನೇ ಆವೃತ್ತಿಯ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ದ 5 ವಿಕೆಟ್ಗಳ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಕಪ್ ಜಯಿಸಿತು. 20 ಕೋಟಿ ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 155 ರನ್ ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ವಿಕೆಟ್ ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7ನೇ ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026ರ ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ವರ್ಷದೊಳಗಿನವರ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ವರ್ಷದೊಳಗಿನವರ ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ ಸಿಡಿಎಸ್ ನೂತನ ಮುಖ್ಯಸ್ಥರಾಗಿ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29ನೇ ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ ಎಸ್ಎಸ್ ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ T20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
1: ಎದೆ ತುಂಬಿ ಹಾಡಿದೆನು ಬಂದು ನಾನು
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
2: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: 101.3 ಕನ್ನಡ ಕಾಮನಬೆಲೆನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:56:53 ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯವಿದು. ತಮ್ಮೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡಿಗರ ಮನಸ್ಸನ್ನು ಅರಳಿಸುವಂತಹ ಹಾಗೆ ಭಾವನೆಗಳ ಲೋಕಕ್ಕೆ ಕರೆದೊಯ್ಯುವ ಅದ್ಭುತ ಸಾಹಿತ್ಯ ಪ್ರಕಾರವಾದಂತಹ ಭಾವಗೀತೆಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಭಾವಗೀತೆ ಅಂದರೆ ಕೇವಲ ಅದು ಸಾಲುಗಳ ಜೋಡಣೆಯಲ್ಲ, ಅದು ಕವಿಯ ಅಂತರಾಳದಲ್ಲಿ ಹುಟ್ಟಿದಂತಹ ಅನುಭೂತಿಯ ಅಭಿವ್ಯಕ್ತಿ ಅಂತಲೇ ಹೇಳ್ಬೋದು. ಮನುಷ್ಯನ ಮನಸ್ಸಿನ ಸೂಕ್ಷ್ಮ ಭಾವನೆಗಳಾದಂತಹ ಪ್ರೀತಿ, ವಿರಹ, ಪ್ರಕೃತಿಯ ಸೌಂದರ್ಯ ಹಾಗೆ ದೇಶಭಕ್ತಿಯನ್ನು ಸಂಗೀತದ ಹದದಲ್ಲಿ ಸಮ್ಮಿಳಿತಗೊಳಿಸುವಂತಹ ಕವಿತೆಗಳೇ ಭಾವಗೀತೆಗಳು. ಹಾಗಾಗಿ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಭಾವಗೀತೆಗಳ ಕುರಿತು ಒಂದಷ್ಟು ಮಾತಾಡ್ತಾ ಸಾಗೋಣ. ಈಗ ನಿಮಗಾಗಿ ಮೂಡಿ ಬರ್ತಾ ಇದೆ MG ಪಲ್ಲವಿ ಅವರ ದನಿಯಲ್ಲಿ ಬಾರೋ ಸಾಧನ ಕೇರಿಗೆ ಎನ್ನುವಂತಹ ಸೊಗಸಾದ ಭಾವಗೀತೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ರಚನೆ ಕೇಳ್ತಾರೆ. ಇದು 101.3 ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ.

ಸೊಗಸಾದ ಭಾವಗೀತೆಯೊಂದಿಗೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮ ಆರಂಭ ಆಯಿತು. ಸಮಯ ಆಗ್ತಾ ಇದೆ, 7:23 ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಸ್ನೇಹಿತರೆ, ಭಾವಗೀತೆಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಭಾವಗೀತೆಯ ಉಗಮ ನವೋದಯ ಕಾಲದಲ್ಲಿ ಆಯಿತು. ಪಾಶ್ಚಿಮಾತ್ಯ ಸಾಹಿತ್ಯದ ಲಿರಿಕ್ ಪ್ರಕಾರದ ಪ್ರಭಾವದಿಂದ ಪ್ರೇರಿತರಾದಂತಹ ನಮ್ಮ ಕವಿಗಳು ಕನ್ನಡ ಭಾಷೆಯ ಮಾಧುರ್ಯಕ್ಕೆ ತಕ್ಕಂತೆ ಹೊಸ ಮೊಟ್ಟುಗಳನ್ನು ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿದ್ರು. ಕುವೆಂಪು ಅವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು, KS ನರಸಿಂಹಸ್ವಾಮಿ ಅವರು, GS ಶಿವರುದ್ರಪ್ಪ ಅವರಂತಹ ಮೇರು ಕವಿಗಳು ಬರೆದಂತಹ ಸಾಲುಗಳು ಇಂದಿಗೂ ಸಹ ಸಂಗೀತ ನಿರ್ದೇಶಕರ ಕೈಯಲ್ಲಿ ಮಧುರ ಹಾಡುಗಳಾಗಿ ಜನಮನದಲ್ಲಿ ಅಚ್ಚುತ್ತಿವೆ. ಅಂತಹ ಮಧುರ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೀವಿ ಇಂದಿನ ಭಾವಸ್ಪಂದನದಲ್ಲಿ. ಈಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. HS ವೆಂಕಟೇಶ್ ಮೂರ್ತಿ ಅವರ ಒಂದು ರಚನೆ, ರತ್ನಮಾಲಾ ಪ್ರಕಾಶ್ ಹಾಗೂ ಇಂದ ವಿಶ್ವನಾಥ್, BR ಛಾಯಾ ಹಾಗೂ ಮಾಲತಿ ಅವರ ದನಿಯಲ್ಲಿ ಕೇಳ್ತಾರೆ. ಇದು 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು.

0: ಪದಗಳು ನೂರಾರು, ಬದುಕಿನ ಹದಗಳು ನೂರಾರು, ಪದಗಳ ಹಿಂದೆ ಒಂದೇ ಉಸಿರು. ಹೌದು ಸ್ನೇಹಿತರೆ, ನಮ್ಮ ನಮ್ಮ ಭಾವನೆಗಳನ್ನು ನಾವು ನಮ್ಮದೇ ಆದಂತಹ ಭಾಷೆಗಳಲ್ಲಿ ವ್ಯಕ್ತಪಡಿಸ್ತೀವಿ. ಈ ಭಾವಗೀತೆಗಳ ವಿಶೇಷತೆ ಏನು ಗೊತ್ತಾ? ಅವುಗಳ ಭಾಷೆ ಮತ್ತು ಸರಳತೆ. ಕಠಿಣವಾದಂತಹ ಪದಗಳು ಇಲ್ಲದೆ ದೈನಂದಿನ ಬದುಕಿನ ಸರಳ ಅನುಭವಗಳನ್ನು ಅತ್ಯಂತ ಆಳವಾಗಿ ಇವು ಪ್ರತಿಬಿಂಬಿಸುತ್ತವೆ. ಉದಾಹರಣೆಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಕವನ ಆಗಿರಬಹುದು. ಈ ಒಂದು ಕವನ ಸಂಕಲನದಲ್ಲಿ ಪ್ರೀತಿ ಹಾಗೆ ವೈವಾಹಿಕ ಜೀವನದ ಮಧುರ ಭಾವನೆಗಳನ್ನು ಎಷ್ಟು ಸುಂದರವಾಗಿ ವರ್ಣಿಸುತ್ತೋ ಅಷ್ಟೇ ಪ್ರಭಾವಶಾಲಿಯಾಗಿ ಸಂಗೀತದಲ್ಲೂ ಸಹ ಮೂಡಿಬಂದಿದೆ. ಇಲ್ಲಿ ಸಾಹಿತ್ಯಕ್ಕೆ ಸಿಗುವಂತಹ ಒಂದು ಪ್ರಾಮುಖ್ಯತೆಯು ಸಹ ಸಂಗೀತಕ್ಕೂ ಸಮಾನವಾಗಿ ಹಂಚಿಕೆಯಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ ಕೇಳ್ತಾರೆ. ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 7:30:27.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯ ಆಗ್ತಾ ಇದೆ 7:24:26 ಸ್ನೇಹಿತರೆ ಕೇಳ್ತಾ ಇದ್ರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ. ವಾರ್ತೆಗಳ ನಂತರ ಕೇಳ್ತಾರೆ ಇದು 101.3.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ

ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು,

ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ್ರ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಶುದ್ಧ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಸ್ನೇಹಿತರೆ, ಎಫ್ ಎಂ ರೇನ್ಬೋ ಕನ್ನಡ ಕಾಮನ ವಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 7:45 ಭಾವಸ್ಪಂದನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀವಿ. ಈಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಒಂದು ರಚನೆ, ಬಿ ಆರ್ ಛಾಯಾ ಅವರ ದನಿಯಲ್ಲಿ ಓ ಪುಟಾಣಿ ಹಾಕಿ ಕೇಳಿ.

ಸ್ನೇಹಿತರೆ, ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಒಂದು ರಚನೆಯನ್ನ ಕೇಳಿ ಬಂದ್ರಿ. ಸಮಯ ಆಗ್ತಾ ಇದೆ 7:30 ಭಾವಸ್ಪಂದನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ. ಕನ್ನಡದಲ್ಲಿ ಭಾವಗೀತೆಗಳನ್ನ ಜನಪ್ರಿಯಗೊಳಿಸುವಲ್ಲಿ ಅನೇಕ ಗಾಯಕರ ಮತ್ತು ಸಂಗೀತ ನಿರ್ದೇಶಕರ ಪಾತ್ರವಿದೆ. ಪಿ ಕಾಳಿಂಗರ ಆಗಿರ್ಬೋದು, ಮೈಸೂರು ಅನಂತಸ್ವಾಮಿ ಅವರಾಗಿರ್ಬೋದು, ಸಿ ಅಶ್ವಥ್ ಅವರಾಗಿರ್ಬೋದು, ಹಾಗೆ ರಾಜೀವ್ ತಾರನಾಥ್ ಅವರಂತಹ ದಿಗ್ಗಜರು ಭಾವಗೀತೆಗಳಿಗೆ ಹೊಸ ಭಾಷ್ಯವನ್ನು ಬರೆದರೆ ಸ್ನೇಹಿತರೆ, ಅವರು ಕೇವಲ ಹಾಡುಗಳನ್ನು ಹಾಡೋದಿಲ್ಲ, ಬದಲಾಗಿ ಆ ಸಾಹಿತ್ಯದಲ್ಲಿ ಇರುವಂತಹ ಭಾವವನ್ನು ಶ್ರೋತೃಗಳ ಎದೆಯಾಳಕ್ಕೆ ತಲುಪಿಸ್ತಾರೆ. ಅಶ್ವಥ್ ಅವರ ಮಧುರ ಧ್ವನಿಯಲ್ಲಿ ಮೂಡಿಬಂದಂತಹ ಹಲವು ಗೀತೆಗಳು, ಹಲವು ಹಾಡುಗಳು ಇಂದಿಗೂ ಸಹ ನಮಗೆ ಅದೇ ಹೊಸತನದ ಅನುಭವವನ್ನು ನೀಡುತ್ತವೆ. ಈಗ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಮೂಡಿ ಬರ್ತಾ ಇದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಒಂದು ರಚನೆ, ಬಂಗಾರ ನೀರ ಕಡಲಾಚೆ ಎನ್ನುವ ಭಾವಗೀತೆ ಕೇಳಿ.

ಭಾವಸ್ಪಂದನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34. ಸ್ನೇಹಿತರೆ, ಇಂದಿನ ಯಾಂತ್ರಿಕ ಬದುಕಿನಲ್ಲಿ ಭಾವಗೀತೆಗಳ ಅಗತ್ಯ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಯಾಕೆ ಅಂತ ಹೇಳಿದ್ರೆ, ಯುವಜನತೆಯನ್ನ ಸೂಜಿಗಲ್ಲಿನ ರೀತಿ ಸರಿಯುತ್ತಿರುವಂತಹ ಆಧುನಿಕ ಸಂಗೀತದ ಆರ್ಭಟದ ನಡುವೆಯೂ ಭಾವಗೀತೆಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಸಾಗ್ತಿದೆ. ಇನ್ನು ತಾರತಮ್ಯವಿಲ್ಲದೆ ಎಲ್ಲ ವಯಸ್ಸಿನವರನ್ನು ತಲುಪುವಂತಹ ಸಾಮರ್ಥ್ಯ ಈ ಭಾವಗೀತೆಗಳಿದೆ. ಏಕಾಂತದಲ್ಲಿ ಇರುವಾಗ ಮನಸ್ಸಿಗೆ ಸಾಂತ್ವನ ನೀಡುವ, ಬೇಸರದ ಸಮಯದಲ್ಲಿ ಹುರುಪು ತುಂಬುವ ಶಕ್ತಿ ಭಾವಗೀತೆಯ ಸಾಲುಗಳಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ನಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಒಂದು ಸೌಮ್ಯ ಕಲೆ. ಭಾವಗೀತೆಗಳು ನಮ್ಮ ನಾಡಿನ ಸಾಂಸ್ಕೃತಿಕ ಆಸ್ತಿ. ಅವು ಕೇವಲ ಹಾಡುಗಳಲ್ಲ, ನಮ್ಮ ಪೂರ್ವಜರ ಚಿಂತನೆಗಳ ಸಾರ. ಇಂತಹ ಒಂದು ಅಮೂಲ್ಯ ಸಾಹಿತ್ಯ ಪ್ರಕಾರವನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ಯಬೇಕಾದದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ, ಈಗ ಮತ್ತೊಂದು ಭಾವಗೀತೆಯೊಂದಿಗೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಕೇಳ್ತಾ ಇದ್ರಿ. ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 8:31. ಸ್ನೇಹಿತರೆ, ಕನ್ನಡ ಕಾಮನಬಿಲಿನಲ್ಲಿ ಹೆಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ

ಆಗಿದೆ. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಹಲೋ ಕರ್ನಾಟಕ ಅಂತ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಎಲ್ಲೆಲ್ಲಿ ಇಡೀ ಪ್ರಪಂಚದಾದ್ಯಂತ ಯಾರ್ಯಾರು ನಮ್ಮ ಒಂದು ಶೋನ ಕೇಳ್ತಿದ್ದೀರೋ, ನಮ್ಮ ಒಂದು ಚಾನಲ್ನ ಕೇಳ್ತಿದ್ದೀರೋ, ಅವರೆಲ್ಲರಿಗೂ ಸಹ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಹಾಲು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಆರೋಗ್ಯದ ದೃಷ್ಟಿಯಿಂದ ಇಂದಿಗೂ ಎಂದೆಂದಿಗೂ ಒಂದು ಅತ್ಯಮೂಲ್ಯ ಆಹಾರ ಹಾಲು ಅಂತಲೇ ಹೇಳ್ಬೋದು. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಪ್ರತಿಯೊಬ್ಬರೂ ಸೇವಿಸಬಹುದಾದಂತಹ ಅಮೂಲ್ಯವಾದಂತಹ ಒಂದು ಕೊಡುಗೆ ಹಾಲು. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಬಹುತೇಕ ಮಂದಿಗೆ ಬೇಕೇ ಬೇಕು, ಆ ಕಾಫಿಗೆ ಹಾಲು ಬೇಕೇ ಬೇಕು. ಹಾಲಿಲ್ಲದೆ ಬ್ಲ್ಯಾಕ್ ಕಾಫಿ ಇದ್ರೂ ಸಹ ನಮ್ಮ ಮನಸ್ಸಿನ ಉತ್ತೇಜನಕ್ಕೆ, ಚೈತನ್ಯಕ್ಕೆ ಹಾಲು ಬೆರೆತಂತಹ ಒಂದು ಕಾಫಿ ಬೇಕೇ ಬೇಕು. ಯಾಕಪ್ಪ ಇವತ್ತು ಹಾಲಿನ ಕುರಿತು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 1ನೇ ತಾರೀಕು ಪ್ರಪಂಚದಾದ್ಯಂತ ವಿಶ್ವ ಕ್ಷೀರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ವಿಶ್ವ ಕ್ಷೀರ ದಿನದ ಕುರಿತು ಒಂದಷ್ಟು ಮಾತು ಕೇಳ್ತಾರೆ. ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ರಾಮನಾರಾಯಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನದಲ್ಲಿ ವಂಶೀಯ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರಿ. ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಲ್ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 8:37 ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಇಂದು ವಿಶ್ವ ಕ್ಷೀರ ದಿನ. ಹಾಗಾಗಿ ಕ್ಷೀರದ ಕುರಿತು, ಹಾಲಿನ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. 2001 ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ವಿಶ್ವ ಕ್ಷೀರ ದಿನವನ್ನು ಆಚರಣೆ ಮಾಡೋದಕ್ಕೆ ಘೋಷಣೆ ಮಾಡುತ್ತೆ. ಅಂದಿನಿಂದ ಪ್ರತಿ ವರ್ಷ ಜೂನ್ 1 ವಿಶ್ವ ಕ್ಷೀರ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ. ಈ ದಿನದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಹಾಲಿನ ಪೌಷ್ಟಿಕಾಂಶದ ಮಹತ್ವದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋದು, ಹಾಗೆ ಹೈನುಗಾರಿಕೆಯನ್ನು ಉತ್ತೇಜನ ಮಾಡೋದು. ಹಾಗಾಗಿ ಈ ಬಾರಿಯ ವಿಶ್ವ ಕ್ಷೀರ ದಿನದ ಧ್ಯೇಯವಾಕ್ಯ ಹೈನುಗಾರಿಕೆಯಲ್ಲಿ ಮಹಿಳೆಯರನ್ನು, ರೈತ ಮಹಿಳೆಯರನ್ನು ಗೌರವಿಸೋದು. ಕೇಳ್ತಾರಿ, ಈಗ ಒಂದು ಕ್ಷೀರ ದಿನದ ಕುರಿತು ಮತ್ತಷ್ಟು ಮಾತು ಮಾಹಿತಿ ಮುಂದುವರಿಯುತ್ತೆ. ಈಗ ಮುಡಿಬರ್ತಾ ಇದೆ ಮತ್ತೊಂದು ಸೂಪರ್ ಹಿಟ್ ಹಾಡು. ರಘು ದೀಕ್ಷಿತ್ ಅವರ ದನಿಯಲ್ಲಿ ನಿನ್ನ ಪೂಜೆಗೆ ಬಂದೆ ಎನ್ನುವ ಹಾಡು ಕೇಳಿ.

ಸೈಕೋ ಚಿತ್ರದಿಂದ ಒಂದು ಸೂಪರ್ಹಿಟ್ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ರಘುದೀಕ್ಷಿತ್ ಅವರು ಈ ಒಂದು ಹಾಡಿಗೆ ಸಂಗೀತವನ್ನು ಸಂಯೋಜಿಸಿದ್ರು. ಹರೀಶ್ಚರಣ್ ಹಾಗೂ ರಘುದೀಕ್ಷಿತ್ ಅವರು ಈ ಹಾಡಿಗೆ ತನಿಗೊಳಿಸಿದ್ರು. ಸಮಯ ಆಗ್ತಾ ಇದೆ 8:43 ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲೋ. ಇಂದು June 1 ವಿಶ್ವ ಕ್ಷೀರ ದಿನ, ಹಾಗಾಗಿ ಈ ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಹಾಲು ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳ ಬೆಳವಣಿಗೆಯಿಂದ ಹಿಡಿದು ವೃದ್ಧರ ಮೂಳೆಗಳ ಆರೋಗ್ಯದವರೆಗೆ ಹಾಲು ಬೇಕೇ ಬೇಕು. ಮಗುವಿನ ಮೊದಲ ಆಹಾರ ತಾಯಿಯ ಎದೆ ಹಾಲು. ಮಕ್ಕಳಿಗೆ ಹುಟ್ಟಿದ 6 ತಾಯಿಯ ಎದೆ ಹಾಲು ಬಹುಮುಖ್ಯ. ಪ್ರಥಮ 6 ನವಜಾತ ಶಿಶುಗಳಿಗೆ ತಾಯಿಯ ಎದೆ ಹಾಲು ಹೊರತುಪಡಿಸಿ ಯಾವುದೇ ಬಗೆಯ ಆಹಾರವನ್ನು ನೀಡಬಾರದು ಅಂತ ಹೇಳ್ತಾರೆ ವೈದ್ಯರು. ಆನಂತರ ಮಕ್ಕಳು ಸೇವಿಸೋದು ಹಸುವಿನ ಹಾಲು. ಈ ಹಾಲಿನಲ್ಲಿ ಪ್ರೋಟೀನ್ ಇದೆ, ಕ್ಯಾಲ್ಶಿಯಂ ಇದೆ, ವಿಟಮಿನ್ B12 ಮತ್ತು ಇನ್ನಿತರೆ ಅಗತ್ಯವಾದಂತಹ ಕೊಬ್ಬಿನಾಂಶಗಳಿವೆ. ಹಾಗಾಗಿ ಹಾಲು ಒಂದು ರೀತಿಯಲ್ಲಿ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಈ ಒಂದು ಸೂಪರ್ ಫುಡ್ಡನ್ನು ನೀವು ಸೇವಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡಿನ ಪ್ರಸಾರ ಮಾಡ್ತಿದ್ದೀನಿ. ಸೋನಿಗಮ್ ಅವರ ದನಿಯಲ್ಲಿ ಮುಡಿ ಬರ್ತಾ ಇದೆ, ಕೇಳಿ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಪಯಣ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸೋನಿಗಮ್ ಅವರ ದನಿಯಲ್ಲಿ ನೀವು ಕೇಳ್ತಾ ಇದ್ರಿ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 8:35 ಸೆಕೆಂಡ್ಗಳು. ಹೌದು, ಇದು ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ. ಇಂದು ವಿಶ್ವ ಕ್ಷೀರ ದಿನ, ಹಾಗಾಗಿ ಹಾಲಿನ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು ಸ್ನೇಹಿತರೆ. ಪ್ರಕೃತಿ ನಮಗೆ ನೀಡಿದಂತಹ ಅತ್ಯಂತ ಸಮತೋಲಿತ ಹಾಗೆ ಪೌಷ್ಟಿಕ ಆಹಾರ ಹಾಲು. ಹಾಲು ನಮಗೆ ಕೇವಲ ಆರೋಗ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಸ್ನೇಹಿತರೆ, ಹಾಲು ಜಾಗತಿಕ ಆರ್ಥಿಕತೆಯ ಬೆನ್ನೆಲುಬು. ವಿಶ್ವದಲ್ಲಿ ಸುಮಾರು 1 ಬಿಲಿಯನ್ಗಿಂತಲೂ ಹೆಚ್ಚು ಜನರು ಹೈನುಗಾರಿಕೆಯನ್ನು ಅವಲಂಬಿಸಿ ಬದುಕನ್ನು ನಡೆಸ್ತಾ ಇದ್ದಾರೆ. ಭಾರತದಂತಹ ಕೃಷಿ ಪ್ರಧಾನ ದೇಶದಲ್ಲಿ ಶ್ವೇತಕ್ರಾಂತಿಯ ನಂತರ ಹಾಲಿನ ಉತ್ಪಾದನೆಯು ಗ್ರಾಮೀಣ ಪ್ರದೇಶಗಳ ಆರ್ಥಿಕತೆಯನ್ನು ಬಲಪಡಿಸೋದರಲ್ಲಿ ದೊಡ್ಡ ಪಾತ್ರವನ್ನೇ ವಹಿಸಿದೆ. ಹಾಗೆ ಲಕ್ಷಾಂತರ ರೈತ ಕುಟುಂಬಗಳಿಗೆ ಹಾಲಿನ ಕೃಷಿ ದೈನಂದಿನ ಆದಾಯದ ಮೂಲವಾಗಿದೆ. ಹಾಗೆ ಈ ಒಂದು ಕ್ಷೀರಕ್ರಾಂತಿಗೆ ಪಾತ್ರರಾದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಕುರಿತು ನಮ್ಮ ಒಂದು ಮಾತು ಸಾಗುತ್ತೆ ಇಂದಿನ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಹಾಗಾಗಿ ಮಿಸ್ ಮಾಡದೆ ನೀವು ಕೇಳ್ತಾನೆ ಇರಿ ಸಖತ್ ಸಾಂಗು. ಇದೀಗ ಮತ್ತೊಂದು ಹಾಡು ಮೂಡಿ ಬರ್ತಾ ಇದೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸೂಪರ್ ಹಿಟ್ ಹಾಡು ಸೋನಿಗಮ್ ಅವರ ದನಿಯಲ್ಲಿ ಕೇಳಿ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 8:07. ಇಂದು ವಿಶ್ವ ಕ್ಷೀರ ದಿನ, ಹಾಗಾಗಿ ಹಾಲಿನ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಸ್ನೇಹಿತರೆ, ಹಾಲು ಕೇವಲ ಪಾನೀಯ ಅಲ್ಲ, ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಅಡಿಪಾಯ. ಇಂದಿನ ದಿನಗಳಲ್ಲಿ ನಾವು ಹಾಲಿನ ಮಹತ್ವವನ್ನು ಅರಿತುಕೊಳ್ಳೋದ್ರ ಜೊತೆಗೆ ಅದನ್ನು ನಮಗೆ ಒದಗಿಸುವಂತಹ ಡೈರಿ ಮತ್ತು ರೈತರ ಶ್ರಮವನ್ನೂ ಸಹ, ಆ ಗೋಮಾತೆಯನ್ನು ಸಹ ನಾವು ನೆನೆಯೋಣ, ಗೌರವಿಸೋಣ. ಆರೋಗ್ಯಕರ ಜೀವನಕ್ಕಾಗಿ ಶುದ್ಧ ಹಾಲನ್ನು ನಮ್ಮ ಆಹಾರದಲ್ಲಿ ನಿಯಮಿತವಾಗಿ ಬಳಸೋಣ ಅಂತ ಹೇಳ್ತಾ, ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ರೈತರಿಗೂ ವಿಶ್ವಕ್ಷೀರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಒಬ್ಬ ವಿಶೇಷ ಮಹಾನ್ ವ್ಯಕ್ತಿಯ ಕುರಿತು ಮಾತಾಡ್ತಾ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡಲಿಕ್ಕೆ, ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ? ತುಂಬಾ ಸಿಂಪಲ್, ಬೇಗ ಬೇಗ ನಮ್ಮ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಹಾಗಾದರೆ ಬೇಗ ಬೇಗ ಕಳಿಸಿ ನಿಮ್ಮ ನೆಚ್ಚಿನ ಹಾಡನ್ನು. ಇದೀಗ ಸೂಪರ್ ಹಿಟ್ ಹಾಡು ಮೂಡಿ ಬರ್ತಾ ಇದೆ, ಗುಬ್ಬಚ್ಚಿ ಗೂಡಿನಲ್ಲಿ ಕೇಳಿ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: FM ರೈನ್ಬೋಗೆ ಮೆಸೇಜ್ ಮಾಡಿ,
4: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
6: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
7: ಆಕಾಶವಾಣಿ FM ರೈನ್ಬೋ 101.3 MHz. Musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:04:20. ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೀವಿ ಸ್ನೇಹಿತರೆ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾ ಸಾಕ್ತೀವಿ. ನಿಮ್ಮ ನೆಚ್ಚಿನ ಹಾಡುಗಳು ನಮಗೆ ತಿಳಿಬೇಕು ಅಂತ ಹೇಳಿದ್ರೆ ಬೇಗ ಬೇಗ ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬೇಕಾಗುತ್ತೆ. 9480901013 9480101013 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನ ಮರಿದೆ ಟೈಪ್ ಮಾಡಿ ಕಳಿಸಿ. ಈಗ ಮುಡಿ ಬರ್ತಾ ಇದೆ, ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್, ನಿಮ್ಮ ನೆಚ್ಚಿನ ಗೀತೆಗಳು ಕೇಳಿ.

ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:12. ನಿಮ್ಮ ನೆಚ್ಚಿನ ನೀವು ಕೇಳಿದಂತಹ ಎರಡು ಗೀತೆಗಳೊಂದಿಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮ ಆರಂಭ ಆಯಿತು. ಹಾಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ಕುರಿತು ನಾವು ಮಾತಾಡ್ತೀವಿ ಅಂತ ಹೇಳಿದ್ವಿ. ಸ್ನೇಹಿತರೆ, ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಅಥವಾ ಕಾಫಿ ಮೂಲಕ ನಮ್ಮ ದಿನವನ್ನು ಆರಂಭ ಮಾಡ್ತೀವಿ. ಆ ಒಂದು ಪಾನೀಯಕ್ಕೆ ರುಚಿ ಮತ್ತು ಪುಷ್ಟಿ ನೀಡುವಂತಹ ಹಾಲಿನ ಮಹತ್ವವನ್ನು ಸಾರೋದಕ್ಕೆ ಪ್ರತಿ ವರ್ಷ ಜೂನ್ 1 ವಿಶ್ವ ಕ್ಷೀರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ಒಂದು ಕ್ಷೀರ ದಿನದ ಮಹತ್ವದ ಕುರಿತು, ಆಚರಣೆಯ ಕುರಿತು, ಉದ್ದೇಶದ ಕುರಿತು ನಾವು ಈಗಾಗಲೇ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ಇನ್ನು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿರುವಂತಹ ಹಾಲಿನ ಈ ದಿನದಂದು ಭಾರತದಲ್ಲಿ ಕ್ಷೀರಕ್ರಾಂತಿಯನ್ನೇ ಸೃಷ್ಟಿ ಮಾಡಿ ಕೋಟ್ಯಾಂತರ ರೈತರ ಬದುಕನ್ನು ಹಸನು ಮಾಡಿದಂತಹ ಕ್ಷೀರ ಪಿತಾಮಹ ಅಂತಲೇ ಹೇಳಿ ಕರೆಸ್ಕೊಂಡಿರುವಂತಹ ವರ್ಗೀಸ್ ಕುರಿಯನ್ ಅವರನ್ನು ಸ್ಮರಿಸೋದು ಸಹ ನಮ್ಮ ಕರ್ತವ್ಯ. ಹಾಗೆ ಇಂದಿನ ಈ ಬಾರಿಯ ಕ್ಷೀರ ದಿನದ ಧ್ಯೇಯವಾಕ್ಯವೂ ಸಹ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ರೈತ ಮಹಿಳೆಯರನ್ನು ಗೌರವಿಸೋದು. ಹಾಗಾಗಿ ಈ ಹೈನುಗಾರಿಕೆಯಲ್ಲಿಯೇ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದಂತಹ ವ್ಯಕ್ತಿಯ ಕುರಿತು ಮಾತಾಡೋದು ಸಹ ಸಮಂಜಸ ಅಂತಲೇ ಹೌದು. ಹಾಗಾಗಿ ಇಂದಿನ ಸಖತ್ ಸಂಘ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ವರ್ಗೀಸ್ ಕುರಿಯನ್ ಅವರ ಕುರಿತು ಸಹ ಒಂದಿಷ್ಟು ಮಾತು ಕೇಳ್ತಾರೆ. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಎಸ್ ನಾರಾಯಣ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ನಿರ್ದೇಶನದಲ್ಲಿ ಸೂರ್ಯವಂಶ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:24:27. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಕ್ಷೀರಕ್ರಾಂತಿಯನ್ನೇ ಸೃಷ್ಟಿಸಿದಂತಹ ಕ್ಷೀರ ಪಿತಾಮಹ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ವರ್ಗೀಸ್ ಕುರಿಯನ್ ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇದೆ. ಅಮೆರಿಕದ ದಾರ್ಶನಿಕ ಎಮರ್ಸನ್ ಅವರು ಹೇಳೋ ರೀತಿ, ವಸ್ತುವನ್ನ ಬದಲಾಯಿಸುವವನಿಗಿಂತ ಜನರ ಮನಸ್ಥಿತಿಯನ್ನ ಬದಲಾಯಿಸುವವನೇ ಶ್ರೇಷ್ಠ ಅಂತ ಹೇಳ್ತಾರೆ. ಇಂತಹ ಒಂದು ಶ್ರೇಷ್ಠ ಚಿಂತನೆಗೆ ಸಾಕ್ಷಿಯಾದಂತಹವರು ವರ್ಗೀಸ್ ಕುರಿಯನ್ ಅವರು. ಮೂಲತಃ ಮೆಟಲರ್ಜಿ ಮತ್ತು ಎಂಜಿನಿಯರಿಂಗ್ ಓದಿದಂತಹ ಕುರಿಯನ್ ಅವರಿಗೆ ಆರಂಭದಲ್ಲಿ ಹೈನುಗಾರಿಕೆಯ ಬಗ್ಗೆ ಕಿಂಚಿತ್ತೂ ಅರಿವು ಇರೋದಿಲ್ಲ. ಆದರೂ ಸಹ ವಿದ್ಯಾಟ ಬೇರೆ ಆಗಿರುತ್ತೆ. ಏನು ಅಂತ ಹೇಳಿದ್ರೆ, ಬ್ರಿಟಿಷ್ ಸರ್ಕಾರದ ಸ್ಕಾಲರ್ಶಿಪ್ ಪಡೆದು ವಿದೇಶಕ್ಕೆ ಹೋದಾಗ ಅವರು ಅನಿವಾರ್ಯವಾಗಿ ಡೈರಿ ಇಂಜಿನಿಯರಿಂಗ್ ಆರಿಸ್ಕೊಳ್ಬೇಕಾಗತ್ತೆ. ಆ ಒಂದು ಅನಿರೀಕ್ಷಿತ ತಿರುವು ಮುಂದೆ ಭಾರತದ ಇತಿಹಾಸವನ್ನೇ ಬದಲಿಸುತ್ತೆ. ಅದು ಹೇಗೆ, ಏನಾಯಿತು, ಯಾವ ರೀತಿ ಅನ್ನೋದನ್ನು ಮುಂದೆ ಹೇಳ್ತೀವಿ. ಕೇಳ್ತಾರೆ ಇದು 101.3 FM ರೈನ್ಬೋ. ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ ವಿಜಯವಾಣಿ ಚಿತ್ರದಿಂದ ಮಧುಮಾಸ ಚಂದ್ರಮಾ ಹಾಡು, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ದನಿಯಲ್ಲಿ ಈ ಒಂದು ಹಾಡಿಗೆ ರಾಗ ಸಂಯೋಜನೆ ಮಾಡಿದಂಥವರು ರಾಜನ್ ನಾಗೇಂದ್ರ ಅವರು, ಹಾಗೆ ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ. ಕೇಳಿ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
3: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
3: ಮರೆಯದೆ ಕೇಳಿ
1: ನವಿಲುಗರಿ. ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
3: ನಿಮ್ಮ ನೆಚ್ಚಿನ FM ರೇನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.

ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಶರಪಂಜರ ಚಿತ್ರದಿಂದ ಒಂದು ಸೂಪರ್ಹಿಟ್ ಹಾಡನ್ನು ಕೇಳಿ ಬಂದರೆ ಸ್ನೇಹಿತರೆ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಶಿಶಿಲಾ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 9:34 ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಕ್ಷೀರಕ್ರಾಂತಿಯ ಪಿತಾಮಹರಾಗಿರುವಂತಹ ವರ್ಗೀಸ್ ಕುರಿಯನ್ ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇದೆ. ಸ್ನೇಹಿತರೆ, ಇವರು ವಿದೇಶದಲ್ಲಿ ಡೈರಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡು 1948 ಭಾರತಕ್ಕೆ ವಾಪಸ್ಸಾಗ್ತಾರೆ. ಆ ನಂತರ ಗುಜರಾತಿನ ಆನಂದ್ ಎನ್ನುವಂತಹ ಒಂದು ಪುಟ್ಟ ಹಳ್ಳಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ದಿನ ಆನಂದ್ನಲ್ಲಿ ಡೈರಿ ಘಟಕ ಪಾಳು ಬಿದ್ದಂತಹ ಸ್ಥಿತಿಯಲ್ಲಿ ಇರುತ್ತಂತೆ. ಯಂತ್ರಗಳು ತುಕ್ಕು ಹಿಡಿದಿರುತ್ತೆ, ಜೊತೆಗೆ ಹಾಲಿನ ಉತ್ಪಾದನೆ ಕುಸಿತ ಕಂಡಿರುತ್ತೆ. ಆದರೆ ಕುರಿಯನ್ ಅವರು ಹತಾಶರಾಗುವುದಿಲ್ಲ. ಸ್ಥಳೀಯ ನಾಯಕ ತ್ರಿಭುವನ್ ದಾಸ್ ಪಟೇಲ್ ಅವರ ಸಹಾಯದಿಂದ ರೈತರನ್ನ ಸಂಘಟಿಸ್ತಾರೆ. ಕೈರಾ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಇದೇ ಮುಂದೆ ಜಗತ್ತಿನಾದ್ಯಂತ ಹೆಸರು ಗಳಿಸಿದಂತಹ ಅಮೂಲ್ ಬ್ರ್ಯಾಂಡ್ ಆಗಿ ಬೆಳೆಯುತ್ತೆ. ಈ ಒಂದು ವಿಷಯದ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಪಲ್ಲಕ್ಕಿ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಗುರುಕಿರಣ್ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 9:25. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಕ್ಷೀರಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಇವರು ರೈತರನ್ನ ಸಂಘಟಿಸಿ ಕೈರಾ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಮುಂದೆ ಇದೇ ಸಂಘ ಅಮುಲ್ ಬ್ರ್ಯಾಂಡ್ ಆಗಿ ಬೆಳೆಯುತ್ತಾ ಹೋಗುತ್ತೆ. ಇನ್ನು ಹಾಲಿನ ಉತ್ಪಾದನೆಯಲ್ಲಿನ ಪ್ರಮುಖ ಸಮಸ್ಯೆ ಏನು ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ಹಾಲು ಹೆಚ್ಚಾಗಿ ವ್ಯರ್ಥ ಆಗೋದು. ಇದನ್ನ ತಡೆಯೋದಕ್ಕೆ ಕುರಿಯನ್ ಅವರು ವಿದೇಶದಲ್ಲಿ ಕಲಿತಿದ್ದಂತಹ ಹಾಲಿನ ಪುಡಿ ತಯಾರಿಕಾ ತಂತ್ರಜ್ಞಾನವನ್ನ ನಮ್ಮ ದೇಶಕ್ಕೆ ಪರಿಚಯ ಮಾಡಿಕೊಡ್ತಾರೆ. 1955 ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಂದ ಉದ್ಘಾಟಿಸಲ್ಪಟ್ಟಂತಹ ಆನಂದ ಹಾಲಿನ ಪುಡಿ ಉತ್ಪಾದನಾ ಘಟಕ ಏಷ್ಯಾದಲ್ಲೇ ಅತಿ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಇದು ಕೇವಲ ಒಂದು ಕಾರ್ಖಾನೆಯಾಗಿರೋದಿಲ್ಲ, ಬದಲಾಗಿ ದೇಶದ ರೈತರ ಸ್ವಾವಲಂಬನೆಯ ಸಂಕೇತವಾಗುತ್ತೆ. ಇನ್ನು ಅಮೂಲ್ಯ ಯಶಸ್ಸು ಕೇವಲ ಒಂದು ಜಿಲ್ಲೆಗೆ ಸೀಮಿತವಾಗಿರಲಿಲ್ಲ ಸ್ನೇಹಿತರೆ. ಕುರಿಯನ್ ಅವರ ನೇತೃತ್ವದಲ್ಲಿ ಆಪರೇಷನ್ ಫ್ಲಡ್ ಎನ್ನುವಂತಹ ಒಂದು ಬೃಹತ್ ಯೋಜನೆ ಜಾರಿಗೆ ಬರುತ್ತೆ. ಇದು ದೇಶದ ಮೂಲೆ ಮೂಲೆಗೂ ಸಹಕಾರಿ ತತ್ವವನ್ನು ಕೊಂಡೊಯ್ಯುತ್ತೆ. ಹಾಲಿನ ಕೊರತೆ ಎದುರಿಸ್ತಾ ಇದ್ದಂತಹ ಭಾರತವನ್ನು ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ದೇಶವಾಗಿ ಬದಲಿಸಿದಂತಹ ಕೀರ್ತಿ ಸಂಪೂರ್ಣವಾಗಿ ಕುರಿಯನ್ ಅವರಿಗೆ ಸಲ್ಲುತ್ತೆ. ಇಂದು ನಮ್ಮ ಮನೆಗಳಲ್ಲಿ ಸಿಗುವಂತಹ ಶುದ್ಧ ಹಾಲು ಈ ದೂರದೃಷ್ಟಿಯುಳ್ಳ ನಾಯಕನ ಪರಿಶ್ರಮದ ಫಲ. ಹಾಗಾಗಿ ವಿಶ್ವ ಕ್ಷೀರ ದಿನ, ಈ ಒಂದು ಕ್ಷೀರ ದಿನದಂದು ವರ್ಗೀಸ್ ಕುರಿಯನ್ ಅವರನ್ನ ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನ ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕವನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಖತ್ ಸಾಂಗು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಇಂದಿನ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತಲೇ ಹೇಳಿ ಕರೆಸಿಕೊಳ್ಳುವಂತಹ ವರ್ಗೀಸ್ ಕುರಿಯನ್ ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಭಾರತವನ್ನು ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ದೇಶವಾಗಿ ಬದಲಿಸಿದಂತಹ ಕೀರ್ತಿ ಕುರಿಯನ್ ಅವರಿಗೆ ಸಲ್ಲತೆ. ಹಾಗೆ ಇಂದು ನಮ್ಮ ಮನೆಗಳಲ್ಲಿ ಸಿಗುವಂತಹ ಶುದ್ಧ ಹಾಲು ಈ ದೂರದೃಷ್ಟಿಯುಳ್ಳ ನಾಯಕನ ಪರಿಶ್ರಮದ ಫಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವರ್ಗೀಸ್ ಕುರಿಯನ್ ಅವರ ಈ ಒಂದು ಸಾಧನೆಗೆ ಪದ್ಮವಿಭೂಷಣ, ವಿಶ್ವ ಆಹಾರ ಪ್ರಶಸ್ತಿ ಮತ್ತು ಮ್ಯಾಗಸಿ ಪ್ರಶಸ್ತಿಗಳಂತಹ ಅನೇಕ ಗೌರವಗಳು ಸಂದಿವೆ. ಆದರೆ ಕೋಟ್ಯಾಂತರ ರೈತ ಕುಟುಂಬಗಳ ಮುಖದಲ್ಲಿ ಅವರು ಮೂಡಿಸಿದಂತಹ ನಗು ಮತ್ತು ಅವರ ಜೀವನದಲ್ಲಿ ತಂದಂತಹ ಆರ್ಥಿಕ ಸ್ಥಿರತೆಯೇ ಅವರಿಗೆ ದೊರೆತಂತಹ ಅತಿ ದೊಡ್ಡ ಪ್ರಶಸ್ತಿ ಅಂತಲೇ ಹೇಳ್ಬೋದು. ಅವರು ಬರೀ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಅವರೊಂದು ಸಂಕಲ್ಪವಾಗಿದ್ದರು, ಅವರೊಂದು ಸಂಘಟನೆ ಮತ್ತು ಅವರೊಂದು ಆಂದೋಲನವಾಗಿದ್ದರು. ಸ್ನೇಹಿತರೆ, ಇಂದು ನಾವು ವಿಶ್ವ ಹಾಲು ದಿನವನ್ನು ಆಚರಣೆ ಮಾಡ್ತಿರುವಾಗ ಕೇವಲ ಹಾಲಿನ ಪೌಷ್ಟಿಕತೆಯ ಬಗ್ಗೆ ಮಾತ್ರವಲ್ಲದೆ ಈ ಹಾಲು ನಮ್ಮ ಮನೆ ಸೇರೋದಕ್ಕೆ ಶ್ರಮಿಸಿದಂತಹ ಲಕ್ಷಾಂತರ ರೈತರು ಮತ್ತು ಅವರ ಬದುಕನ್ನು ಬದಲಿಸಿದಂತಹ ಮಹಾನ್ ಚೇತನ ವರ್ಗೀಸ್ ಕುರಿಯನ್ ಅವರನ್ನ ನೆನೆಸ್ಕೊಳ್ಳೋಣ. ಅವರ ಆನಂದ್ ಮಾದರಿ ಇಂದಿಗೂ ಸಹಕಾರ ತತ್ವದ ಶಕ್ತಿಯನ್ನು ನಮಗೆ ನೆನಪಿಸ್ತಾ ಇದೆ. ಹಾಲಿನ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗೋದ್ರ ಮೂಲಕ ನಾವು ನಿಜವಾದ ಅರ್ಥದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ಬೋದು. ಕೊನೆಯದಾಗಿ, ಹಾಲಿನ ಪಾನೀಯದ ಪ್ರತಿ ಗುಟುಕ್ನಲ್ಲೂ ವರ್ಗೀಸ್ ಕುರಿಯನ್ ಅವರ ದೂರದೃಷ್ಟಿ ಮತ್ತು ಭಾರತೀಯ ರೈತನ ಬೆವರು ಅಡಗಿದೆ ಅನ್ನೋದನ್ನು ನಾವು ಮರೆದೇ ಇರೋಣ. ಕ್ಷೀರಕ್ರಾಂತಿಯ ಹರಿಕಾರ ಭಾರತದ ಹಾಲು ವಿತರಕ ವರ್ಗೀಸ್ ಕುರಿಯನ್ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಕ್ಷೀರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಒಂದು ಸೊಗಸಾದ ಹಾಡಿನ ಮೂಲಕ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಿನಿಚಿಟ್ಟಿಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
0: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
0: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
0: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05-1:10
1: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 10:02, ಕನ್ನಡ ಕಾಮನಬಿಲ್ಲಿನಲ್ಲಿ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಒಂದು ಸೂಪರ್ ಹಿಟ್ ಹಾಡಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಕೇಳ್ತಾರೆ 101.3 ಎಫ್

ಹೊಂಬಿಸಿಲು ಚಿತ್ರದ ಒಂದು ಸೂಪರ್ ಹಿಟ್ ಹಾಡಿನೊಂದಿಗೆ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮ ಆರಂಭ ಆಯಿತು. ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:44. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಕೆಲವು ಬಾರಿ ಕವಿಗಳು ಹಾಡು ಬರೆಯೋದಕ್ಕೆ ಅಥವಾ ಕವನ ಬರಿಬೇಕು ಅಂತ ಹೇಳಿ ಕುಳಿತುಕೊಂಡಾಗ ಒಂದು ಪದವೂ ಸಹ ಹೊಳೆಯೋದಿಲ್ಲ. ಆದರೆ ಕೆಲವು ಬಾರಿ ತಮಗೇ ಗೊತ್ತಿಲ್ಲದ ಹಾಗೆ, ತಮಗೆ ಅರಿವಿಗೆ ಬರದೆ

ಯಾರ ಬಾಯಲ್ಲಿ ಪದಗಳು ಬರ್ತಾ ಹೋಗುತ್ತೆ. ಅಂತಹ ಅಚಾನಕ್ಕಾಗಿ ಹುಟ್ಟಿದಂತಹ ಅನೇಕ ಹಾಡುಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿವೆ. ಅಂತಹ ಹಲವು ಹಾಡುಗಳಲ್ಲಿ ಜನಪ್ರಿಯವಾದಂತಹ ಹಾಡಾದಂತಹ ನಾಗರಹಾವು ಚಿತ್ರದ ಕರ್ಪೂರದ ಗೊಂಬೆ ಹಾಡು ಸಹ ಒಂದು. ಹಾಗಾಗಿ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡಿನ ಕುರಿತು ಒಂದಷ್ಟು ಮಾತು, ಈ ಹಾಡು ಹುಟ್ಟಿದ ಸಮಯದ ಕುರಿತು ಮಾತು ಕೇಳ್ತಾರೆ. ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಒಂದು ಉತ್ತಮ ಹಾಡು ಅಥವಾ ಸೊಗಸಾದ ಹಾಡು ಬೇಕು ಅಂದರೂ ಸಹ ನಾವು ಕಾಯಬೇಕಾಗತ್ತೆ, ನಿಧಾನಿಸ್ಬೇಕಾಗತ್ತೆ. ಒಂದು ಸುಂದರವಾದ ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ, ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಸಮಯ ಆಗ್ತಾ ಇದೆ, 10:15:38 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು. ನಾಗರ ಹಾವು ಚಿತ್ರದ ಕರ್ಪೂರದ ಗೊಂಬೆ ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, 1972 ನಾಗರ ಹಾವು ಚಿತ್ರ ಬಿಡುಗಡೆಯಾಗುತ್ತೆ. ಈ ಚಿತ್ರದ ನಿರ್ದೇಶಕರು ಪುಟ್ಟಣ ಕಣಗಾಲ್ ಅವರು. ತಾರಾಸು ಅವರ ಸರ್ಪಮತ್ಸರ, 2 ಹೆಣ್ಣು 1 ಗಂಡು ಹಾಗೆ ನಾಗರ ಹಾವು, ಈ 3 ಕಾದಂಬರಿಗಳ ಕಥೆಗಳನ್ನು ಸೇರಿಸಿ ನಾಗರ ಹಾವು ಚಿತ್ರಕಥೆಯನ್ನು ತಾವೇ ರಚನೆ ಮಾಡ್ತಾರೆ. ಈ ಚಿತ್ರವನ್ನು ಅತ್ಯಂತ ವೈಭವವಾಗಿ ಚಿತ್ರೀಕರಿಸಬೇಕು ಅನ್ನೋದು ಪುಟ್ಟಣ ಕಣಗಾಲ್ ಅವರ ಆಸೆ ಆಗಿರುತ್ತೆ. ಅದೇ ರೀತಿ ಚಿತ್ರವನ್ನು ಸಹ ನಿರ್ದೇಶನ ಮಾಡ್ತಾರೆ. ಇನ್ನು ಚಿತ್ರ ಜನಪ್ರಿಯತೆಯನ್ನು ಸಹ ಪಡೆದುಕೊಳ್ಳುತ್ತೆ. ಈ ಚಿತ್ರದ ಜನಪ್ರಿಯತೆಗೆ ಹಾಡುಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅಂತಹ ಜನಪ್ರಿಯ ಹಾಡುಗಳಲ್ಲಿ ಒಂದು ಕರ್ಪೂರದ ಗೊಂಬೆ ನಾನು. ಈ ಒಂದು ಹಾಡಿನ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು.

ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು. ಸ್ನೇಹಿತರೆ, ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ. ಕಳ್ಳಾಕುಳ ಚಿತ್ರದಿಂದ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನವಿಲು. ಸಮಯ 10:24:25. ಸ್ನೇಹಿತರೆ, ನಾಗರಹಾವು ಚಿತ್ರದ ಕರ್ಪೂರದ ಗೊಂಬೆ ನಾನು ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ನಾಗರಹಾವು ಚಿತ್ರಕ್ಕೂ ಮುಂಚೆ ಬಂದಂತಹ ಪುಟ್ಟಣ್ಣ ಅವರ ನಿರ್ದೇಶನದ ಚಿತ್ರಗಳಿಗೆ RN ಜೈಗೋಪಾಲ್ ಅವರೇ ಸಂಭಾಷಣೆ ಮತ್ತು ಹಾಡುಗಳನ್ನು ಬರಿತಾ ಇದ್ರಂತೆ. ಮತ್ತು ಪುಟ್ಟಣ್ಣ ಕಣಗಾಲ್ ಅವರು ಮತ್ತು RN ಜೈಗೋಪಾಲ್ ಅವರು ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಹಾಗಾಗಿ ನಾಗರಹಾವು ಸಿನಿಮಾಕ್ಕೂ ಸಹ RN ಜೆ ಅವರಿಂದ ಹಾಡುಗಳನ್ನು ಬರೆಸಬೇಕು ಅನ್ನೋ ಒಂದು ಆಸೆ ಇರುತ್ತೆ ಪುಟ್ಟಣ್ಣ ಅವರಿಗೆ. ಆದರೆ ಅದೇ ಸಂದರ್ಭದಲ್ಲಿ RN ಜೆ ಅವರು ನಾ ಮೆಚ್ಚಿದ ಹುಡುಗ ಚಿತ್ರದ ನಿರ್ದೇಶನದಲ್ಲಿ ಬ್ಯುಸಿಯಾಗಿರ್ತಾರೆ. ಇದನ್ನು ಗಮನಿಸಿದಂತಹ ಪುಟ್ಟಣ್ಣ ಅವರು ಚಿ ಉದಯಶಂಕರ್ ಹಾಗೂ ವಿಜಯ ನರಸಿಂಹ ಅವರಿಂದ ಹಾಡುಗಳನ್ನು ಬರೆಸ್ತಾರೆ. ಹಾಗಾದರೆ RN ಜೆ ಅವರು ಬರೆದಂತಹ ಕರ್ಪೂರದ ಗೊಂಬೆ ಹಾಡು ಈ ಒಂದು ಚಿತ್ರಕ್ಕೆ ಹೇಗೆ ಸೇರ್ತು ಅಂತ ಮುಂದೆ ಹೇಳ್ತೀವಿ. ಕೇಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಎಫ್ಎಂ ರೈನ್ಬೋ ಕನ್ನಡ ಕಾಮನವಿರನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವಿದ್ದೀವಿ. ನಾಗರಹಾವು ಚಿತ್ರದ ಕರ್ಪೂರದ ಗೊಂಬೆನ ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಪುಟ್ಟಣ ಕಣಗಾಲ್ ಅವರು ಹಾಗೆ ಆರ್ ಎನ್ ಜೈಗೋಪಾಲ್ ಅವರು ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಹಾಗಾಗಿ ನಾಗರಹಾವು ಚಿತ್ರದ ಮುಹೂರ್ತ ನಡೆದಾಗ ಆರ್ ಎನ್ ಜಿ ಅವರು ತನ್ನ ಗೆಳೆಯ ಪುಟ್ಟಣ ಅವರಿಗೆ ಶುಭ ಹಾರೈಸೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಆಗ ಪುಟ್ಟಣ ಅವರು ಹೇಳ್ತಾರಂತೆ, ನನ್ನ ಹಿಂದಿನ ಎಲ್ಲ ಚಿತ್ರಗಳಿಗೆ ನೀನು ಹಾಡನ್ನು ಬರೆದುಕೊಟ್ಟಿದ್ದಿ, ಈ ಒಂದು ಬಾಂಧವ್ಯ ಮುಂದುವರಿಬೇಕು, ಹಾಗಾಗಿ ಈ ಒಂದು ಚಿತ್ರಕ್ಕೂ ಸಹ ನಾಯಕಿಯ ಸಂಭ್ರಮವನ್ನು ವರ್ಣಿಸಿ ಒಂದು ಹಾಡನ್ನು ಬರೆದುಕೊಡು ಅಂತ ಹೇಳಿ ಆರ್ ಎನ್ ಜೈಗೋಪಾಲ್ ಅವರನ್ನು ಪುಟ್ಟಣ ಕಣಗಾಲ್ ಅವರು ಕೇಳ್ಕೊಳ್ತಾರಂತೆ. ಅದಕ್ಕೆ ಆರ್ ಎನ್ ಜೈಗೋಪಾಲ್ ಅವರು ಒಪ್ಕೊಂಡು ಅದೇ ಒಂದು ಚಿತ್ರದ ಮುಹೂರ್ತದ ಸಂದರ್ಭದಲ್ಲಿ ಹಾಡನ್ನು ಬರೆದುಕೊಡ್ತಾರಂತೆ. ಹಾಗಾದರೆ ಆ ಒಂದು ಹಾಡು ಹೇಗೆ ಹುಟ್ಟಿತು, ಆರ್ ಎನ್ ಜೈಗೋಪಾಲ್ ಅವರಿಗೆ ಯಾವ ರೀತಿಯ ಸ್ಫೂರ್ತಿ ದೊರೆತು ಈ ಒಂದು ಹಾಡನ್ನು ಬರೀಲಿಕ್ಕೆ ಅನ್ನೋದನ್ನು ಮುಂದೆ ಹೇಳ್ತೀವಿ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ನಾನಿನ್ನ ಮರೆಯಲಾರೆ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದಿರಿ ಸ್ನೇಹಿತರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 10:40 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾಗರಹಾವು ಚಿತ್ರದ ಕರ್ಪೂರದ ಗೊಂಬೆ ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಪುಟ್ಟಣ ಕಣಗಾಲ್ ಅವರು RN ಜೈಗೋಪಾಲ್ ಅವರಿಗೆ ನಾಗರಹಾವು ಚಿತ್ರದ ಮುಹೂರ್ತದ ಸಂದರ್ಭದಲ್ಲಿ ಒಂದು ಹಾಡನ್ನ ಬರೆದುಕೊಡು ಅಂತ ಹೇಳಿ ಕೇಳ್ಕೊಳ್ತಾರೆ. ಆ ಹಾಡನ್ನ ಬರೆದುಕೊಡ್ತೀನಿ ಅಂತ ಹೇಳಿ RN ಅವರು ಸಹ ಒಪ್ಕೊಳ್ತಾರೆ. ಒಪ್ಕೊಂಡಿದ ತಕ್ಷಣ ಒಮ್ಮೆ ಸುತ್ತಲೂ ನೋಡ್ತಾರಂತೆ. ಮುಹೂರ್ತದಲ್ಲಿ ಪೂಜೆಗೆ ಅಂತ ಹೇಳಿ ಹಚ್ಚಿಟ್ಟಿದಂತಹ ಕರ್ಪೂರದ ಹೊಗೆ ಆ ಗೊಮ್ಮೆ ಈ ಗೊಮ್ಮೆ ಬೀಸಿ ಬರ್ತಿದ್ದಂತಹ ಒಂದು ಗಾಳಿಗೆ ಅತ್ತಿತ್ತ ಬೆಳಗ್ತಾ ಮೇಲೆ ಹೋಗ್ತಾನೆ ಇರುತ್ತಂತೆ. ಇನ್ನು ಕರ್ಪೂರದ ಸುವಾಸನೆಯೊಂದಿಗೆ ಗಂಧದ ಕಡ್ಡಿಯ ಘಮವೂ ಸಹ ಸೇರಿಕೊಂಡಿರುತ್ತೆ. ಆ ವೇಳೆಗೆ ನಾಗರಹಾವು ಸಿನಿಮಾದ ಕಥೆ RN ಅವರಿಗೆ ತಿಳಿದಿರುತ್ತೆ. ಸರಿ, ಹಾಡು ಬರದೇ ಬಿಡ್ತಾರೆ, ಅದು ಹೇಗೆ ಅಂತ ಹೇಳ್ತೀವಿ ಮುಂದೆ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕಿಟ್ಟು ಪುಟ್ಟು ಚಿತ್ರದಿಂದ ಒಂದು ಸೂಪರ್ಹಿಟ್ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ, 10:49:59 ನೀವು ಕೇಳ್ತಾ ಇದ್ರಿ ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್, ಎಫ್ ಎಂ ರೈನ್ಬೋ. ಇನ್ನು ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾಗರ ಹಾವು ಚಿತ್ರದ ಕರ್ಪೂರದ ಗೊಂಬೆ ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇದೆ ಸ್ನೇಹಿತರೆ. ನಾಗರ ಹಾವು ಚಿತ್ರದ ಕಥಾನಾಯಕಿ ಕೂಡ ಕರ್ಪೂರದ ಗೊಂಬೆ ಅಂತವಳು. ಆಕೆಯ ಪ್ರೇಮದ ಉನ್ಮಾದ ಅಲ್ಪಾವಧಿ ಆದರೂ ಸಹ ಆಕೆ ತನ್ನ ಮನಸ್ಸು ಗೆದ್ದವನನ್ನ ದೇವರೇ ಅಂತ ಹೇಳಿ ಭಾವಿಸಿ ಆರಾಧನೆ ಮಾಡ್ತಾ ಇರ್ತಾಳೆ. ಆತನ ಜೊತೆಗಿದ್ದಾಗ ಮಾತ್ರ ಈ ಬದುಕು ಧನ್ಯ ಅಂತ ಹೇಳಿ ನಂಬಿರ್ತಾಳೆ. ಆದರೆ ಪರಿಸ್ಥಿತಿಯ ಒತ್ತಡದಿಂದಾಗಿ ಬೇರೆಯವರನ್ನ ಮದುವೆ ಆಗ್ತಾಳೆ. ಆಕೆಯ ಬದುಕು ಚಿತ್ರದಲ್ಲಿ ಥೇಟ್ ಕರ್ಪೂರದಂತೆಯೇ ಉರಿದು ಹೋಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಆರ್ ಎನ್ ಜೈಗೋಪಾಲ್ ಅವರಿಗೆ ಹಾಡಿನ ಸಾಲು ಹೊಳ್ದೇ ಬಿಡತ್ತೆ. ದೇವರದ ಪಟದ ಮುಂದೆ ಉರಿತಿದ್ದಂತಹ ಕರ್ಪೂರವನ್ನ ಅದರಿಂದ ಎದ್ದ ಹೊಗೆಯಲ್ಲಿ ಅಚಾನಕ್ಕಾಗಿ ಮೂಡಿದಂತಹ ಹೆಣ್ಣಿನ ಚಿತ್ರವನ್ನ ಕಂಡಾಗ ಆರ್ ಎನ್ ಜೈಗೋಪಾಲ್ ಅವರಿಗೆ ಮಿಂಚೊಂದು ಹೊಳಿಯುತ್ತೆ. ಕರ್ಪೂರವನ್ನೇ ಮತ್ತೆ ಮತ್ತೆ ನೋಡ್ತಾ ಕರ್ಪೂರದ ಗೊಂಬೆ ನಾನು ಮಿಂಚಂತೆ ಬಳಿ ಬಂದೆ ನೀನು ಅಂತ ಹೇಳಿ ಪಲ್ಲವಿಯನ್ನ ಬರೆದೇ ಬಿಡ್ತಾರೆ. ನಂತರ ನಾಯಕಿಯ ಆಸೆ ಕನಸು ತಲ್ಲಣಗಳನ್ನ ನೆನಪು ಮಾಡ್ಕೊಳ್ತಾರೆ. ಹಾಡು ಬೆಳೀತಾ ಹೋಗುತ್ತೆ. ಕರ್ಪೂರದ ಗೊಂಬೆ ಈ ಒಂದು ಹಾಡು ತಯಾರಾಗುತ್ತೆ. ಈ ಹಾಡನ್ನ ನೋಡಿದಂತಹ ಪುಟ್ಟಣ್ಣ ಅವರಿಗೆ ಸಹಜವಾಗಿಯೇ ಖುಷಿಯಾಗುತ್ತೆ. ನಂತರ ಈ ಹೊಸ ಹಾಡಿಗಾಗಿ ನಾಯಕಿ ರಾಮಾಚಾರ್ಯ ಧ್ಯಾನದಲ್ಲಿ ಖುಷಿಯಿಂದ ಕುಣಿತ ಚಿತ್ರದುರ್ಗದೊಳಗಿನ ಪುಟ್ಟ ಬೆಟ್ಟದ ಮೆಟ್ಟಿಲುಗಳನ್ನ ಜಿಗಿತಾ ಬರುವಂತಹ ಒಂದು ದೃಶ್ಯವನ್ನ ಸೃಷ್ಟಿ ಮಾಡ್ತಾರೆ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಒಂದು ಹಾಡಿಗಿರುತ್ತೆ. ಈ ಹಾಡಿನ ಮೂಲಕ ಇಂದಿನ ಸಿನಿಚಿಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ ಟ್ಯೂನ್ ಮಾಡಿದ್ದೀರಿ. 11:02 ಹೊತ್ತಿನಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳನ್ನು ಕೊಡುವಂಥದ್ದು ಪ್ರತಿ ದಿನದ ವಾಡಿಕೆ. ಆದರೆ ಇಂದು ಖ್ಯಾತ ಗಾಯಕಿಯೊಬ್ಬರಿಗೆ ನಮನಗಳನ್ನು ಸಲ್ಲಿಸುವಂಥ ದಿನ ಅಂತಲೇ ಹೇಳ್ಬೋದು. ನಮ್ಮನ್ನಷ್ಟೇ ಅಗಲಿದ್ದಾರೆ ಗಾಯಕಿ ಸುಮನ್ ಕಲ್ಯಾಣ್ಪುರ್. ಅವರಿಗೆ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಅರ್ಪಿಸುತ್ತಾ ಅವರದ್ದೇ ಬಗೆಯ ಮಾತುಕತೆ ಜೊತೆಗೆ ಅವರದ್ದೇ ಗಾಯನದ ಹಾಡುಗಳು ಈ ಹೊತ್ತಿನಲ್ಲಿ ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು. ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿರುವಂತಹ ಯಾವ ಗೀತೆ ನಿಮ್ಮ ನೆಚ್ಚಿನ ಗೀತೆ ರಿಕ್ವೆಸ್ಟ್ ಮಾಡಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9408090103 ನಮ್ಮ ವಾಟ್ಸ್ಆಪ್ ನಂಬರ್. ಸಂದೇಶ ಬರಲಿ ಈ ಸಂಖ್ಯೆಗೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ. ನಿಮ್ಮ ಜೊತೆ ಆಗಿರೋದು ನಿಮ್ಮ ಆರ್ಜೆ ರಮ್ಯಾ.

ನಿನ್ನೆಯಷ್ಟೇ ಇಹಲೋಕವನ್ನ ತ್ಯಜಿಸಿದಂತಹ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರಿಗೆ ಅವರದ್ದೇ ಗೀತೆಗಳ ಮೂಲಕ ನಮನ ಸಲ್ಲಿಸುವಂತ ಒಂದು ಸಣ್ಣ ಪ್ರಯತ್ನ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಭಾರತೀಯ ಚಿತ್ರರಂಗದ ಸುವರ್ಣ ಯುಗದ ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಲತಾ ಮಂಗೇಶ್ಕರ್ ಅವರ ಏಕಸ್ವಾಮ್ಯದ ಕಾಲದಲ್ಲೂ ಕೂಡ ತಮ್ಮ ಸುಮಧುರ ಧ್ವನಿಯ ಮೂಲಕ ತಮ್ಮದೇ ಆದಂತಹ ವಿಶಿಷ್ಟ ಗುರುತನ್ನ ಮೂಡಿಸಿದಂತ ಇವರ ಬಗೆಗಿನ ಕೆಲವೊಂದು ಆಸಕ್ತಿದಾಯಕ ಹಾಗೆ ಅಪರೂಪದ ಮಾಹಿತಿಗಳನ್ನು ತಿಳ್ಕೊಳ್ತಾ ಸಾಗೋಣ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ನೀವು ಕೂಡ ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಯಾವ ಹಾಡು ನಿಮ್ಮ ನೆಚ್ಚಿನ ಹಾಡು ಅನ್ನೋದನ್ನ ತಿಳಿಸಬಹುದು, ಜೊತೆಗೆ ಅದೇ ಹಾಡನ್ನು ನೀವು ರಿಕ್ವೆಸ್ಟ್ ಕೂಡ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901.

013. ಈಗಾಗಲೇ ಬಹಳಷ್ಟು ಜನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನ ಕಳಿಸಿ ನಮಗಾಗಿ ಗೀತೆಯನ್ನ ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇರೋದು. ಎಸ್, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಲಿಯಂ ಪರ್ಲಟ್ಕ ಪುತ್ತೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ರೆ ನಮ್ಮ ಹಾಡು ಕೂಡ ಈ ಹೊತ್ತಲ್ಲಿ ಪ್ರಸಾರವಾಗುತ್ತಾ ಅಂತ ಹೇಳಿ ಸಂದೇಶವನ್ನ ಕಳಿಸಿಕೊಟ್ಟಿರೋದು. ಎಸ್, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಸ್, ನಮಗೂ ಒಂದು ಹಾಡು ಬೇಕು ಅಂತ ಹೇಳಿ ದಿವಾಕರ್ ಶೆಣೆಯವರು ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ಪ್ರಸಾರವಾಗುತ್ತೆ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ.

ಸುಮನ್ ಅವರು ಜನಿಸಿದ್ದು ಬಾಂಗ್ಲಾದೇಶದ ಢಾಕಾದಲ್ಲಿ, ಆದರೂ ಕೂಡ ಕರ್ನಾಟಕದ ಜೊತೆ ಅವಿನಾಭಾವ ನಂಟು. ಯಾಕೆ ಅಂತ ಹೇಳಿದ್ರೆ, ಇವರ ಮೂಲವನ್ನ ಹುಡುಕಿದಾಗ ಇವರು ಕನ್ನಡಿಗರು ಅನ್ನುವಂತ ಹೆಮ್ಮೆ ನಮಗೆ. ಇವರ ತಂದೆ ಶಂಕರ್ ರಾವ್ ಹೆಮ್ಮಾಡಿ, ಇವರು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೆಮ್ಮಾಡಿ ಗ್ರಾಮದವರಾಗಿದ್ದರು. ಮದುವೆಗೆ ಮುನ್ನ ಕೂಡ ಸುಮನ್ ಕಲ್ಯಾಣ್ಪುರ್ ಅವರ ಹೆಸರು ಸುಮನ್ ಹೆಮ್ಮಾಡಿ ಅಂತಲೇ ಇದ್ದಿದ್ದು.

ನೆನೆಯಷ್ಟೇ ಅಗಲಿದಂತಹ ಸುಮನ್ ಕಲ್ಯಾಣ್ಪುರ್ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅವರದ್ದೇ ಗಾಯನದ ಹಾಡುಗಳನ್ನು ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ರಿಕ್ವೆಸ್ಟ್ ಹಾಡುಗಳು ಪ್ರಸಾರ ಆಗ್ತಾ ಇದೆ. ಅಂದಿನ ಕಾಲದ ದಿಗ್ಗಜ ಸಂಗೀತ ನಿರ್ದೇಶಕ ಜೋಡಿ ಶಂಕರ್ ಜೈಕಿಶನ್ ಅವರಿಗೆ ಸುಮನ್ ಕಲ್ಯಾಣ್ಪುರ ಅವರ ಧ್ವನಿ ಅಂತ ಹೇಳಿದ್ರೆ ಬಹಳ ಇಷ್ಟ. ಸುಮನ್ ಅವರನ್ನೇ ನಂಬಿ ಅನೇಕ ಅದ್ಭುತ ಹಾಡುಗಳನ್ನು ಕೂಡ ಹಾಡಿಸ್ತಾರೆ ಶಂಕರ್ ಜೈಕಿಶನ್ ಅವರು. ಆಜ್ಕಲ್ ತೇರೆ ಮೇರೆ ಚರ್ಚೆ ಬ್ರಹ್ಮಚಾರಿ ಚಿತ್ರದ ಹಾಡನ್ನ ಲತಾಜಿ ಬದಲಿಗೆ ಸುಮನ್ ಅವರಿಂದಲೇ ಹಾಡಿಸ್ಬೇಕು ಅಂತ ಹೇಳಿ ಹಾಡಿಸಿದ್ದು ಕೂಡ, ಆ ಹಾಡು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದನ್ನು ಕೂಡ ನಾವಿಲ್ಲಿ ಸ್ಮರಣೆ ಮಾಡಬಹುದು. ಸಂದೇಶವನ್ನು ಕಳಿಸಿ, ನಮ್ಮ ಹಾಡುಗಳನ್ನು ಕೂಡ ಪ್ರಸಾರಿಸಿ. ಹೌದು, ಖ್ಯಾತ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರು ಅಗಲಿದ್ದಾರೆ ಅನ್ನುವಂಥ ವಿಚಾರದ ಜೊತೆಗೆ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ ಬಹಳಷ್ಟು ಜನ ಕಳಿಸಿದ್ದೀರಿ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹಾಗೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಮಾದನ ಹಿಪ್ಪರಗಾಯಿಂದ ಶಿವಲಿಂಗಪ್ಪ ಭದ್ರೆ ಮತ್ತು ಮನೆಯವರು ಕೂಡ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಹಾಗೆ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಪ್ರಸಾರಿಸಿ ಅಂತ ಹೇಳಿ ಪ್ರಕಾಶ್ ಕಲ್ಲೂರ್ ಗುಬ್ಬಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಮನ್ ಅವರ ಗಾಯನದ ಹಾಡುಗಳಲ್ಲಿ ನಮಗೂ ಈ ಹಾಡು ಇಷ್ಟ, ದಯವಿಟ್ಟು ಪ್ರಸಾರಿಸಿ ಅಂತ ಹೇಳಿ ಶರತ್ ಪದ್ಮಜಾಬಿಡೆ ಹಂಪಿನಗರ ಬೆಂಗಳೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮಗಾಗಿ.

ಮಹಮ್ಮದ್ ರಫಿಯೊಂದಿಗೆ 1960ರ ದಶಕಗಳಲ್ಲಿ ಅತಿ ಹೆಚ್ಚು ಯುಗಳ ಗೀತೆಗಳನ್ನು ಹಾಡಿದಂಥ ಒಂದು ಹೆಗ್ಗಳಿಕೆ ಕೂಡ ಸುಮನ್ ಕಲ್ಯಾಣ್ಪುರ್ ಅವರಿಗೆ ಸಲ್ಲುವಂಥದ್ದು. ಮಹಮ್ಮದ್ ರಫಿ ಅವರ ಜೊತೆ ಸುಮನ್ ಕಲ್ಯಾಣ್ಪುರ್ ಅವರು ಸುಮಾರು 140ಕ್ಕೂ ಹೆಚ್ಚು ಯುಗಳ ಗೀತೆಗಳನ್ನು ಹಾಡಿರೋದು ಕೂಡ ಒಂದು ಲೆಕ್ಕದಲ್ಲಿ ದಾಖಲೆ ಅಂತಲೇ ಹೇಳ್ಬೋದು. ಈ ಹಾಡಿರ್ಬೋದು, ಈಗಷ್ಟೇ ಪ್ರಸಾರವಾದಂಥ ಬ್ರಹ್ಮಚಾರಿ ಚಿತ್ರದ ಗೀತೆ ಇರ್ಬೋದು, ನಾನಾ ಕರ್ತೆ ಪ್ಯಾರ್ ಆ ಹಾಡು ಕೂಡ ಇರ್ಬೋದು, ಈ ಜೋಡಿಯ ಒಂದು ಲೆಕ್ಕದ ಸೂಪರ್ ಹಿಟ್ ಹಾಡುಗಳ ಪೈಕಿ ಈ ಹಾಡುಗಳು ನಿಲ್ಲುತ್ತೆ ಅಂತ ಹೇಳ್ಬೋದು. ಗಾಯಕಿ ಆಗೋದಕ್ಕಿಂತ ಮುಂಚೆ ಸುಮನ್ ಕಲ್ಯಾಣ್ಪುರ್ ಅವರಿಗೆ ಚಿತ್ರಕಲೆಯಲ್ಲಿ ತೀವ್ರವಾದಂಥ ಆಸಕ್ತಿ ಇತ್ತು. ಅವರು ಮುಂಬೈನ ಪ್ರತಿಷ್ಠಿತ ಸರ್ ಜೆ

0: ಸ್ಕೂಲ್ ಆಫ್ ಆರ್ಟ್ಸ್ನ ಸೇರಿ ಅಲ್ಲಿ ಚಿತ್ರಕಲೆಯನ್ನು ಅಭ್ಯಾಸ ಮಾಡ್ತಾ ಇದ್ರಂತೆ. ನಂತರ ಸಂಗೀತದ ಕಡೆಯೇ ಸಂಪೂರ್ಣವಾಗಿ ನಾನು ತೊಡಕೊಳ್ಬೇಕು ಅಂತ ಹೇಳಿ ಸಂಪೂರ್ಣ ಸಂಗೀತದ ಕಡೆಗೆ ವಾಲ್ತಾರೆ. ಕೇವಲ ಹಿಂದಿ ಅಥವಾ ಮರಾಠಿ ಮಾತ್ರವಲ್ಲ, ಕನ್ನಡ, ಬೆಂಗಾಲಿ, ಅಸ್ಸಾಮಿ, ಗುಜರಾತಿ, ಭೋಜ್ಪುರಿ, ಒಡಿಯಾ, ಪಂಜಾಬಿ ಸೇರಿದಂತೆ ಹಲವಾರು ಪ್ರಾದೇಶಿಕ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿರುವಂಥ ಬಹುಭಾಷಾ ಗಾಯಕಿ ಕೂಡ ಸುಮನ್ ಕಲ್ಯಾಣ್ಪುರ್ ಅವರು. ಸಂದೇಶವನ್ನು ಕಳಿಸಿ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಸ್, ಚಂದ್ರು ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ವಾಸುಕಿ ದೈಜೋಡೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ. ಹಾಗೆಯೇ ರಮ್ಯಾ ಬ್ರಹ್ಮಚಾರಿ ಚಿತ್ರದ ಹಾಡಂತೂ ನಿಜವಾಗ್ಲೂ ಬಹಳ ಇಷ್ಟವಾಗತ್ತೆ ಅಂತ ಹೇಳಿ ಮಂಗಳ ಅಪೇಕ್ಷಾ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಮ್ಮ ಹಾಡು ಕೂಡ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಅಲ್ವೇ ಅಂತ ಹೇಳಿ ಮತ್ತೊಮ್ಮೆ ಸಂದೇಶವನ್ನು ಟೈಪ್ ಮಾಡಿ ಕಳಿಸಿದ್ದಾರೆ. ಈಗಾಗಲೇ ನಿಮ್ಮ ರಿಕ್ವೆಸ್ಟ್ನ ಬ್ರಹ್ಮಚಾರಿ ಚಿತ್ರದ ಹಾಡು ಪ್ರಸಾರ ಆಯಿತು. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ. ಹೌದು, ನಮ್ಮ ಕನ್ನಡಿಗರು ಅನ್ನುವಂತ ಹೆಮ್ಮೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಯಾಕಂದ್ರೆ ಸುಮನ್ ಕಲ್ಯಾಣ್ಪುರ್ ಅವರು ಹೆಮ್ಮಾಡಿಯವರು, ಅವರ ತಂದೆ ಹೆಮ್ಮಾಡಿಯವರು. ಹಾಗಾಗಿ ಮೂಲ ಇಲ್ಲಿಯದ್ದೇ ಅನ್ನೋದನ್ನ ನಾವು ಕೂಡ ಈ ಹೊತ್ತಿನಲ್ಲಿ ಸ್ಮರಣೆ ಮಾಡಲೇಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಇಂಥ ಶಾಂತಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರ ನೆಚ್ಚಿನ ಹಾಡುಗಳು ಈ ಹೊತ್ತಿನಲ್ಲಿ ನಿಮಗಾಗಿ.
1: Mm-hmm.

ಸುಮನ್ ಕಲ್ಯಾಣ್ಪುರ್ ಅವರು ಗಾಯನ ಕ್ಷೇತ್ರದಲ್ಲಿ ಕಾಲಿಟ್ಟಂತಹ ದಿನಗಳಿಂದ ಹಿಡಿದು ನಂತರದ ದಿನಗಳವರೆಗೂ ಕೂಡ ಲತಾ ಮಂಗೇಶ್ಕರ್ ಅವರ ಪೈಪೋಟಿ ಅವರಿಗೆ ಇದ್ದೇ ಇತ್ತು. ಆದರೆ ಯಾವತ್ತಿಗೂ ಕೂಡ ಸುಮನ್ ಅವರು ಅದನ್ನು ಪೈಪೋಟಿ ಅಂತೇಳಿ ಭಾವಿಸಲೇ ಇಲ್ಲ. ತಮ್ಮ ಪಾಲಿಗೆ ಏನು ಬರುತ್ತೆ ಅದುವೇ ಪಂಚಾಮೃತ ಅಂತ ಹೇಳಿ ಸ್ವೀಕರಿಸಿದಂತಹ ಅತಿದೊಡ್ಡ ವ್ಯಕ್ತಿತ್ವ ಸುಮನ್ ಕಲ್ಯಾಣ್ಪುರ್ ಅವರದ್ದು. ಹಾಗಾಗಿ ಸುಮನ್ ಕಲ್ಯಾಣ್ಪುರ್ ಅವರಿಗೆ ಯಾವಾಗೆಲ್ಲ ಅವಕಾಶಗಳು ಸಿಗ್ತಾ ಇತ್ತು ಅಂತ ಹೇಳಿ ಸಾಮಾನ್ಯವಾಗಿ ಸಿನಿಮಾ ವಿಮರ್ಶಕರು ವಿಮರ್ಶೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಒಂದು ಲತಾ ಮಂಗೇಶ್ಕರ್ ಅವರು ತುಂಬಾ ಬ್ಯುಸಿ ಶೆಡ್ಯೂಲ್ನಲ್ಲಿದ್ದು ಹಾಡೋದಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಚಿತ್ರಗಳಿಗೆ ಹಾಡಿಸುವಂತ ಪ್ರಯತ್ನದಲ್ಲಿ ಸಂಗೀತ ನಿರ್ದೇಶಕರಿದ್ದಾಗ ಸಿಗಲಿಲ್ಲ ಅಂದಾಗ ಅದು ಸುಮನ್ ಕಲ್ಯಾಣ್ಪುರ್ ಅವರ ಪಾಲಾಗ್ತಾ ಇತ್ತು. ಇನ್ನೊಂದು, ಯಾವ ನಿರ್ಮಾಪಕರಿಗೆ ಲತಾ ಮಂಗೇಶ್ಕರ್ ಅವರಿಗೆ ಅವರ ವೇತನವನ್ನು ಭರಿಸೋದಕ್ಕೆ ಸಾಧ್ಯವಾಗೋದಿಲ್ವೋ ಅಂತಹ ಸಂದರ್ಭದಲ್ಲಿ ಸುಮನ್ ಕಲ್ಯಾಣ್ಪುರ್ ಅವರನ್ನ ಆಯ್ಕೆ ಮಾಡಿಕೊಳ್ತಾ ಇದ್ರು ಅಂತ ಹೇಳಿ ವಿಮರ್ಶಕರು ಹೇಳೋದುಂಟು. ಆದರೆ ಏನೇ ಆದರೂ ಸರಿ, ಲತಾ ಮಂಗೇಶ್ಕರ್ ಅವರೇ ಹಾಡಬೇಕು ಅಂತ ಹೇಳಿ ಬರೆದಂಥ ಎಷ್ಟೋ ಹಾಡುಗಳು ಸುಮನ್ ಕಲ್ಯಾಣ್ಪುರ್ ಅವರ ಪಾಲಾಗತ್ವೆ. ಅದರಲ್ಲೂ ಅನೇಕ ಜನಪ್ರಿಯ ಹಾಡುಗಳನ್ನು ಆರಂಭದಲ್ಲಿ ಇವರು ಲತಾ ಮಂಗೇಶ್ಕರ್ ಅವರು ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಸುಮನ್ ಕಲ್ಯಾಣ್ಪುರ್ ಅವರಿಗೆ ನೀಡ್ತಾರೆ. ಆದರೆ ನಂತರದ ದಿನಗಳಲ್ಲಿ ಯಾಕೆ ಈ ಹಾಡು ಸುಮನ್ ಕಲ್ಯಾಣ್ಪುರ್ ಅವರೇ ಹಾಡಬಾರದು ಅಂತ ಹೇಳಿ ಕೂಡ ನಿರ್ಧಾರ ಮಾಡಿ ಹಾಡುಗಳನ್ನು ಕೊಟ್ಟಿದ್ದು ಕೂಡ ಉಂಟು. ಪಾಕಿಜಾ ಚಿತ್ರದ ಕೆಲವು ಹಾಡುಗಳ ವಿಷಯದಲ್ಲಿ ಹೀಗೆ ನಡೆದಿತ್ತು ಕೂಡ. ಸಲೀಲ್ ಚೌಧರಿ ಅವರಂತಹ ಸಂಗೀತ ನಿರ್ದೇಶಕರು ಸುಮನ್ ಅವರ ಧ್ವನಿಯನ್ನು ಬಹಳನೇ ಇಷ್ಟಪಟ್ಟು ಅವರಿಂದಲೇ ಹಾಡಿಸ್ಬೇಕು ಅಂತ ಹೇಳಿ ಕೂಡ ಹಾಡಿಸಿದ್ದು ಉಂಟು. ಇನ್ನು ಸುಮನ್ ಕಲ್ಯಾಣ್ಪುರ್ ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಸಿನಿಮಾ ರಂಗದಲ್ಲಿ ಭಾರೀ ಪೈಪೋಟಿ ಇದ್ದರೂ ಕೂಡ ಅವತ್ತಿನ ದಿನದಲ್ಲಿ ಸುಮನ್ ಅವರು ಯಾವತ್ತಿಗೂ ಕೂಡ ಯಾವುದೇ ವಿವಾದಗಳಿಗೆ ಸಿಲುಕ್ಕೊಳ್ಳೋದಿಲ್ಲ. ಅಹಂಕಾರವಿಲ್ಲದ ಅತ್ಯಂತ ಸೌಮ್ಯ ಸ್ವಭಾವದ ಆದರೆ ಶಿಸ್ತಿನ ಗಾಯಕಿಯಾಗಿದ್ದಂಥ ಇವರು ಎಲ್ಲದಕ್ಕೂ ಕೂಡ ತಮ್ಮ ಧ್ವನಿಯ ಮೂಲಕವಷ್ಟೇ ಉತ್ತರವನ್ನು ನೀಡ್ತಾ ಇದ್ರು. ಹಾಗಾಗಿ ವಿವಾದಗಳಿಂದ ದೂರವಿದ್ದಂಥ ವ್ಯಕ್ತಿತ್ವ ಇವರದ್ದಾಗಿತ್ತು. ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಹೊಳೆ ಲಕ್ಷ್ಮಿ ಚಂದ್ರಶೇಖರ್ ಹರಿಯರ ವಿದ್ಯಾನಗರದಿಂದ, ಹಾಗೆ ನಮಗೂ ಒಂದೊಳ್ಳೆ ಹಾಡು ಬರಲಿ ಅಂತ ಹೇಳಿ ಬೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ, ಜೊತೆಗೆ ನಮ್ಮ ಹಾಡಿಗೆ ಕಾಯ್ತಾ ಇದ್ದೀವಿ ಅನ್ನೋ ಸಂದೇಶಗಳು ಕೂಡ ಬಂದಿದೆ. ಸದಾಶಿವ ಹಲುಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ಕಲಾವತಿ, ಕನ್ನಡದ ಕಲಾವತಿ ಚಿತ್ರದ ಒಂದು ಹಾಡನ್ನು ಕೂಡ ಅವರು ಹಾಡಿದ್ದಾರೆ. ಈ ಒಂದೆರಡು ಸಾಲು ಈ ಹೊತ್ತಿನಲ್ಲಿ ಹಿಂದಿ ಹಾಡುಗಳ ಮಧ್ಯೆ ಕನ್ನಡದಲ್ಲೂ ಅವರ ಧ್ವನಿ ಹೇಗೆ ಕೇಳಿಸುತ್ತೆ ಅನ್ನೋದನ್ನು ಪ್ರಸಾರಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ, ಎಸ್ ನಮ್ಮ ಕೋರಿಕೆಯ ಹಾಡು ಕೂಡ ಪ್ರಸಾರ ಆಗಲಿ ಅಂತ ಹೇಳಿ ಚಂದ್ರಮುಖಿ ಐಟಿಯಲ್ಲೇ ಒಟ್ಟು ಮಲತಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ರೆ, ಹರಿಹರನ್ ವಿಜ್ಞಾನ ನಗರದಿಂದ ಎಸ್ ಅವರ ಗಾಯನದ ಒಂದು ಹಾಡು ಬೇಕು ನಮಗೂ ಕೂಡ ಅಂತ ಹೇಳಿ ಕೇಳ್ತಾ ಇದ್ರೆ, ಖಂಡಿತ ನಿಮ್ಮೆಲ್ಲರ ನೆಚ್ಚಿನ ಗೀತೆ ಪ್ರಸಾರವಾಗುತ್ತೆ. ಅದಕ್ಕಿಂತ ಮುಂಚೆ ಸುಮನ್ ಕಲ್ಯಾಣ್ಪುರ್ ಅವರು ನಮ್ಮದೇ ಕರ್ನಾಟಕದ ಮೂಲದವರು, ಅವರ ಗಾಯನದಲ್ಲಿ ಬಂದಂತಹ ಈ ಕನ್ನಡದ ಹಾಡನ್ನು ಒಂದು ಸಲ ಆಲಿಸಿ.

ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಸುಮನ್ ಕಲ್ಯಾಣ್ಪುರ್ ಅವರು ನೀಡಿದಂಥ ಅಪಾರ ಕೊಡುಗೆಯನ್ನು ಗೌರವಿಸಿ ಭಾರತ ಸರ್ಕಾರ 2023 ಅವರಿಗೆ ದೇಶದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಪದ್ಮಭೂಷಣವನ್ನು ನೀಡಿ ಗೌರವಿಸಿರುವುದನ್ನು ನಾವಿಲ್ಲಿ ಹೆಮ್ಮೆಯಿಂದ ಸ್ಮರಿಸಲೇಬೇಕು. ಸುಮನ್ ಕಲ್ಯಾಣ್ಪುರ್ ಅವರು ಚಿತ್ರರಂಗದ್ದೇ ಆಗಿರಲಿ ಅಥವಾ ಯಾವುದೇ ರಾಜಕೀಯದ ವಿಚಾರಗಳಿಗೆ ಆಗಿರಲಿ ಎಲ್ಲಿಯೂ ಸಿಲುಕದೆ ಸದಾ ಪ್ರಚಾರದಿಂದ ಕೂಡ ದೂರವಿದ್ದಂಥ ಅತ್ಯಂತ ಸುಂದರ ಗಾಯನದ ಜೊತೆಗೆ ನಮ್ಮ ಹೃದಯದಲ್ಲಿ ಜೀವಂತವಾಗಿ ಉಳಿದುಕೊಂಡಂತಹ ಹೆಮ್ಮೆಯ ಗಾಯಕಿ ನಿನ್ನೆಯಷ್ಟೇ ಅಗಲಿದ್ದಾರೆ, ಇಹಲೋಕವನ್ನ ತ್ಯಜಿಸಿದ್ದಾರೆ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಅವರದ್ದೇ ಹಾಡುಗಳನ್ನ ಸ್ಮರಿಸುವ ಮೂಲಕ ಕೇಳುವ ಮೂಲಕ ಅವರಿಗೆ ಗೀತ ನಮನವನ್ನ

ಸಲ್ಲಿಸುವಂತಹ ಕಾರ್ಯ ನಮ್ಮಿಂದ ಆಗ್ತಾ ಇದೆ. ನೀವು ರಿಕ್ವೆಸ್ಟ್ ಮಾಡಿದ್ದೀರಿ ಸುಮನ್ ಕಲ್ಯಾಣ್ಪುರ್ ಅವರ ಹಾಡುಗಳನ್ನ, ಅದೇ ಹಾಡುಗಳು ನಿಮ್ಮದೇ ನೆಚ್ಚಿನ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಆಪ್ಕೆ ಪಸಂದ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ.

ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆಗಳನ್ನೇ ಆಲಿಸ್ತಾ ಇದ್ದೀರಾ. ಸುಮನ್ ಕಲ್ಯಾಣ್ಪುರ್ ಅವರ ಹಾಡುಗಳಿಗೆ ರಷ್ಯಾದಲ್ಲಿ ಕೂಡ ಭಾರಿ ಬೇಡಿಕೆ ಇತ್ತು. ಭಾರತೀಯ ಸಂಗೀತದ ರಾಯಭಾರಿಯಾಗಿ ರಷ್ಯಾದಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ರು ಸುಮನ್ ಕಲ್ಯಾಣ್ಪುರ್ ಅವರು. ಅಲ್ಲಿನ ಜನರಿಗೆ ಸುಮನ್ ಅವರ ಧ್ವನಿ ಅಂದರೆ ಬಹಳ ಪ್ರೀತಿಯಂತೆ.

ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿ ಇದ್ದಾಗಲೂ ಕೂಡ ಬಹಳ ಸರಳ ಜೀವನ ನಡೆಸ್ತಿದ್ರು ಸುಮನ್ ಕಲ್ಯಾಣ್ಪುರ್ ಅವರು. ಎಂದಿಗೂ ಅವರು ಪತ್ರಿಕಾಗೋಷ್ಠಿಗಳಲ್ಲಿ ಅತಿಯಾಗಿ ಮಾತಾಡಲಿಲ್ಲ, ಪ್ರಚಾರಕ್ಕಾಗಿ ಆಡಂಬರ ಪ್ರದರ್ಶನ ಮಾಡಲಿಲ್ಲ. ಸರಳತೆಯೇ ಅವರ ಸಂಗೀತದಲ್ಲಿನ ಮಧುರತೆಗೆ ಕಾರಣ ಅಂತ ಹೇಳಿ ಅನೇಕರು ಇಂದಿಗೂ ಹೇಳ್ತಾರೆ. ಸುಮನ್ ಕಲ್ಯಾಣ್ಪುರ್ ಅವರು ಸರಿಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥವರು. ಯಾವತ್ತಿಗೂ ಕೂಡ ಮರೆಯಲಾಗದ ಅಮೃತ ಧಾರಿಯಾಗಿ

ಹಾಡುಗಳ ಮೂಲಕ ನಮ್ಮ ನಡುವೆ ಇರ್ತಾರೆ ಸುಮನ್ ಕಲ್ಯಾಣ್ಪುರ್ ಅವರು. ಸಂದೇಶವನ್ನ ಕಳಿಸಿ ನಮಗೂ ಕೂಡ ಅವ್ರ ಹಾಡುಗಳನ್ನ ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿದ್ರು ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ಸಂದೇಶ ಕಳಿಸಿ ಲತಾಜಿಯವರ ಕಾಲದಲ್ಲಿ ಅವರನ್ನೇ ಮಧುರವಾದ ಧ್ವನಿಯನ್ನ ಹೊಂದಿದಂತ ಸುಮನ್ ಅವರ ಸುಮಧುರ ಗೀತೆಗಳು ಸಂತಸ ಕೊಡ್ತಾ ಇದೆಯೇ ಅಂತ ಹೇಳಿ ಮೇಘನಾಧೃತಿ ಸಂತೋಷ್ ಚಿತ್ರಗಾರ ಹೊಸಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಭಾಗ್ಯಲಕ್ಷ್ಮಿ ನಾಗರಭಾವಿಯಿಂದ. ಸೂಪರ್ ಹಾಡುಗಳು ಅವರದ್ದೇ ವಾಯ್ಸ್ನಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅನಿಲ ಭೀಷಣವರ್ ಶಮನೇವಾಡಿಯಿಂದ ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗೂ ಅವ್ರದ್ದೊಂದು ಹಾಡಬೇಕು ಅಂತೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಲಿ. ಮಳವಳ್ಳಿಯಿಂದ ವಿಜಯಪುರದಿಂದ ಇಸ್ಮಾಯಿಲ್ ಅವರು, ಜೊತೆಗೆ ಸುಮನ್ ಕಲ್ಯಾಣ್ಪುರ್ ಅವರ ಬಗೆಗೆ ಮಾಹಿತಿ, ಗೀತ ನಮನ ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಶ್ರೀನಿವಾಸ್ ರಾಜು ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ ಹಾಡುಗಳು ಇಷ್ಟವಾದವು ಅಂತ ಹೇಳಿ ಅವಿನಾಶ್ ಅಂಜಲಿ ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಕಲ್ಬುರ್ಗಿ ಆಳಂದಿಂದ ಮಾದನ ಹಿಪ್ಪರಗೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಶಿವಲಿಂಗಪ್ಪ ಭದ್ರೆಯವರು. ಹಾಗೆ ಈ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಚಂದ್ರಮುಖಿ ಐಟಿ ಲೇಔಟ್ ಮಲ್ಲತ್ತಹಳ್ಳಿಯಿಂದ. ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವಂತ ಕನ್ನಡದ ಗೀತೆ ಬಹಳ ಇಷ್ಟವಾಯಿತು. ಯಾವುದು ಅನ್ನೋದು ಮರ್ತೋಗ್ಬಿಟ್ಟಿದೆ ಅಂದ್ರೆ ಆಹಾ, ಕಾರ್ಯಕ್ರಮ ಪೂರ್ತಿಯಾಗಿ ಕೇಳಿಲ್ಲ. ಕಲಾವತಿ ಚಿತ್ರದ ಹಾಡು, ಅವರ ಗಾಯನದ ಹಾಡು. ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳಿ ಉಷಾ ನಾಗರಭಾವಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಹಾಡುಗಳನ್ನ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಕೂಡ ಬಂದಿದೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಯಾರೆಲ್ಲರ ಗೀತೆ ಪ್ರಸಾರ ಆಗಿಲ್ಲ, ಬೇಸರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಪ್ರತಿದಿನ ಬೆಳಗ್ಗೆ 11 ರಿಂದ 12 ಗಂಟೆ ತನಕ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಹಾಡುಗಳನ್ನು ನೀವು ರಿಕ್ವೆಸ್ಟ್ ಮಾಡಬಹುದು. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಮೂಲಕ ಇಹಲೋಕ ತ್ಯಜಿಸಿದಂಥ ಸುಮನ್ ಕಲ್ಯಾಣ್ಪುರ್ ಅವರಿಗೆ ಗೀತ ನಮನವನ್ನು ಸಲ್ಲಿಸಿದ್ವಿ. ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳಿ ಭಾವಿಸ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಂಜೆ ತನಕ ನಿಮ್ಮ ಜೊತೆಯಾಗೇ ಇರ್ತೀನಿ ನಾನು, ನಿಮ್ಮ RJ ರಮ್ಯಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
1: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೂರನ್ನು ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡಾ 60 ಮತ್ತು 40 ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಬಿಡುಗಡೆ ಆಗುತ್ತದೆ. 2017-18 ಒಂದು ಸಮೀಕ್ಷೆಯಲ್ಲಿ ಮಾಡಿದಂತಹ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತಹ ವಸತಿ ರೈತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೂರನ್ನು ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25 51,521 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ.
0: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ 29ರಿಂದ ಆರಂಭಿಸಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ ಹಿಂದಿ ಮರಾಠಿ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣ್ಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಖು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ 2ನೇ ಬಾರಿಗೆ ಐಪಿಎಲ್ ಟಿ20 ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:00 PM. 10 ನಿಮಿಷಕ್ಕೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ

ನಮಸ್ಕಾರ ಸ್ನೇಹಿತರೆ, 12:06 ಈ ಹೊತ್ತಿನಲ್ಲಿ ಬಹಳ ದಿನಗಳ ನಂತರ, ಆಲ್ಮೋಸ್ಟ್ 3-4-5 ತಿಂಗಳ ನಂತರ ಹೊಸ ವರ್ಷದಲ್ಲಿ ಮೊದಲನೇ ಬಾರಿಗೆ ನನ್ನ ನಿಮ್ಮ ಭೇಟಿಯಾಗ್ತಾ ಇದೆ. ತುಂಬ ಖುಷಿಯಾಗ್ತಿದೆ. 101.3 ಕಂಪನಾಂಕದಲ್ಲಿ ನಿಮ್ಮೊಂದಿಗೆ ನಾನಿದ್ದೀನಿ, ನಿಮ್ಮ FM ರೇನ್ಬೋ ಗೆಳತಿ ರೇಖಾ. ಹೊಸ ವಾರ, ಹೊಸ ತಿಂಗಳು, ಎಲ್ಲವೂ ಹೊಸದಾಗಿದೆ. ನನಗೂ ಇದು ಮತ್ತೆ ಒಂಥರ ಹೊಸದಾಗಿ ಶುರು ಮಾಡ್ತಿದ್ದೀನಿ ಅನ್ನುವಂಥ ಒಂದು ಫೀಲಿಂಗ್ ಕೊಡ್ತಾ ಇದೆ. ಇವತ್ತಿನಿಂದ ಸ್ಕೂಲ್ಸ್ ಕೂಡ ಶುರುವಾಗ್ತದೆ. ಸೊ ವಿರ್ ಆಲ್ ಗೆಟಿಂಗ್ ಬ್ಯಾಕ್ ಟು ಅವರ್ ಓಲ್ಡ್ ರುಟೀನ್. ಮತ್ತೆ ಒಂದು ಕೆಲವು ತಿಂಗಳುಗಳು ಮುಂಚೆ ಏನು ಮಾಡ್ತಿದ್ವಿ ಅದನ್ನೇ ರುಟೀನ್ನಲ್ಲಿ ಮಾಡ್ತಾ ಹೋಗುವಂತಹ ಸಮಯ. ಬೇಸಿಗೆ ಕೂಡ ಕಳೆದಿದೆ, ಇನ್ನೇನು ಮುಂಗಾರು ಕಾಲಿಟ್ಟಿದೆ. ಪೂರ್ವ ಮುಂಗಾರಿನ ಮಳೆಗಳು ಆಗಲೇ ಶುರುವಾಗಿದೆ ಬೆಂಗಳೂರಿನಲ್ಲಿ, ಕರ್ನಾಟಕದ ಅನೇಕ ಕಡೆಗಳಲ್ಲಿ. ಸೊ ದ ಎನ್ವೈರನ್ಮೆಂಟ್ ಇಸ್ ಆಲ್ಸೋ ಚೇಂಜಿಂಗ್. ಮಂತ್ ಎಂಡ್ ಆಗಿರುತ್ತೆ, ಇನ್ನೇನು ಸ್ಯಾಲ್ರೀಸ್ ಕ್ರೆಡಿಟ್ ಆಗಿರುತ್ತೆ ಸುಮಾರು ಜನಕ್ಕೆ. ತಿಂಗಳ ಬಿಗಿನಿಂಗ್ ಸಾಕಷ್ಟು ದುಡ್ಡು ನಿಮ್ಮ ಕೈಯಲ್ಲಿ ಓಡಾಡ್ತಾ ಇರುತ್ತೆ. ಸೊ ಏನು ಮಾಡ್ಬೋದು, ಏನು ಕೊಂಡ್ಕೊಳ್ಬಹುದು ಅನ್ನುವಂಥ ಯೋಚನೆಗಳು, ವಾಟ್ ಆಲ್ ಪರ್ಚೇಸಸ್ ಐ ಕುಡ್ ಡೂ ಅನ್ನುವಂಥದ್ದು, ಅಥವಾ ಎನಿ ಸ್ಪೆಷಲ್ ಪರ್ಚೇಸಸ್ ಫಾರ್ ದಿಸ್ ಇಯರ್ ಅಂತ ಪ್ಲಾನ್ ಮಾಡಿದರೆ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿರ್ತೀರಿ. ಅಂತಹ ಒಂದು ಕಾಲ ಬಿಗಿನಿಂಗ್, ಮಂತ್ ಬಿಗಿನಿಂಗ್ ಅಂದರೆ. ಆದರೆ ಒಂದು ಸ್ವಲ್ಪ ಜಾಗರೂಕವಾಗಿ ಕೂಡ ಇರಬೇಕಾದಂತಹ ಒಂದು ಕಾಲ ನಮಗೆ ಇವಾಗ ಸೃಷ್ಟಿಯಾಗ್ತಾ ಇದೆ. ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ.

ಶುಭಮಂಗಳ ಚಿತ್ರದಿಂದ ಒಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿಬಂದಿತ್ತು. ಈ ಗೀತೆಯಲ್ಲಿ ಹೇಳ್ತಾರೆ, ಪ್ರಕೃತಿಯಲ್ಲಿ ಯಾವುದಕ್ಕೂ ಲೆಕ್ಕ ಇಲ್ಲ, ಪ್ರಕೃತಿ ಆಕ್ಟಿವಿಟೀಸ್ ಏನಿದೆ ಅದಕ್ಕೆ ಪ್ರಕೃತಿ ಲೆಕ್ಕ ಇಡೋದಿಲ್ಲ ಅಂತ. ಆದರೆ ಮಾನವರಾದ ನಾವು, ಐ ಥಿಂಕ್ ವಿ ಹ್ಯಾವ್ ಟು ಕೀಪ್ ಸಮ್ ಅಕೌಂಟ್ ಆನ್ ಅವರ್ ಎಕ್ಸ್ಪೆನ್ಸಸ್. ಎಸ್ಪೆಷಲಿ ಈಗಂತೂ ಇತ್ತೀಚೆಗೆ AI ಎಲ್ಲ ಕಡೆ ಸಿಕ್ಕಾಪಟ್ಟೆ ದಾಪುಗಾಲನ್ನು ಇಡ್ತಾ ಬರ್ತಾ ಇದೆ. ನಮಗೆ ಗೊತ್ತಿಲ್ಲದಂತೆ ನಾವು ಮಾಡ್ತಿರುವಂತಹ ಅನೇಕ ಕೆಲಸಗಳನ್ನು ಅದು ಕಬಳಿಸ್ಬಿಡ್ತಾ ಇದೆ. ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಇನ್ನೂ ಹೋಗ್ತಾ ಹೋಗ್ತಾ ವಿಪರೀತವಾದಂತಹ AI ಆಕ್ರಮಣ ಆಗಲಿದೆ ಅಂತ ನಾವು ಎಲ್ಲ ಕಡೆ ಓದ್ತಾ ಇರ್ತೀವಿ. ಈಗಲೇ ನೋಡ್ತಾ ಇದ್ದೀರಾ, ಸುಮಾರು ಹೊಸ ಗ್ರಾಜ್ಯುಯೇಟ್ಸ್ಗೆ ಅಥವಾ ಕಾಲೇಜ್ನಿಂದ ಆಚೆ ಬರುವಂಥವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ದಿಸ್ ಲಾಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಹಾಗೆ ಇರೋ ಕೆಲಸಗಳನ್ನು ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ತುಂಬ ಲೇ ಆಫ್ಸ್ ಆಗ್ತಾ ಇದೆ, ಜನ ಕೆಲಸಗಳನ್ನು ಕಳ್ಕೊತಾ ಇದ್ದಾರೆ. ಇಂಥ ಸಮಯದಲ್ಲಿ ಹೌ ಟು ಲಿವ್ ವಿತ್ ನಾವ್ ಮೀನ್ಸ್, ನಮಗಿರುವಂತಹ ಆದಾಯದಲ್ಲಿ ನಾವು ಸ್ವಲ್ಪ ಕಂಫರ್ಟಬಲ್ ಆಗಿ ಅನವಶ್ಯಕವಾಗಿ ಹೆಚ್ಚಾಗಿ ಖರ್ಚು ಮಾಡದೆ ನಮ್ಮ ಫ್ಯೂಚರ್ ದೃಷ್ಟಿಯಿಂದ ಹೇಗೆ ನಾವು ಬದುಕಬೇಕು ಅನ್ನುವಂಥ ಕೆಲವು ಅಂಶಗಳನ್ನು ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ ಒಂದು ಹಾಡಿನ ನಂತರ.

ಸ್ನೇಹಿತರೆ, ಕೇಳ್ತಾ ಇದ್ರ ಕಾರ್ಯಕ್ರಮ ನವಿಲುಗಿರಿ. 12:16 ಈ ಹೊತ್ತಿನಲ್ಲಿ ನಿಮ್ಮೊಂದಿಗೆ ನಾನಿದ್ದೀನಿ. ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ನಿಮ್ಮ ಗೆಳತಿ ರೇಖಾ. ಮೊದಲನೇದಾಗಿ ಸರಳವಾಗಿ ಹೇಳೋದಾದ್ರೆ, ತುಂಬಾ ಹಿಂದಿನೇ ನಮ್ಮ ಹಿರಿಯರು ಈ ವಿಷಯದ ಬಗ್ಗೆ ಹೇಳಿಬಿಟ್ಟಿದ್ದಾರೆ ಒಂದು ನಾಣ್ಣುಡಿಯ ಮೂಲಕ. ಹಾಸಿಗೆ ಇದ್ದಷ್ಟು ಕಾಳು ಚಾಚಬೇಕು ಅನ್ನುವಂಥದ್ದು. ಅದು ಸುಮ್ಮನೆ ಹೇಳಿಲ್ಲ ಅಥವಾ ಸುಮ್ಮನೆ ಒಂದು ತಮಾಷೆಗಾಗಿ ಇಲ್ಲ, ಇವತ್ತಿನ ದಿನಮಾನಗಳಲ್ಲೂ ಅದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ ಆಗಿದೆ. ಮೊದಲನೇದಾಗಿ, ನಮ್ಮ ಗಳಿಕೆಗಿಂತ ನಮ್ಮ ಖರ್ಚು ಕಡಿಮೆ ಮಾಡೋದು ಹೇಗೆ ಅನ್ನೋದನ್ನು ನಾವು ತುಂಬ ಗಮನದಲ್ಲಿಟ್ಕೊಳ್ಬೇಕು. ನಮ್ಮ ದಿನನಿತ್ಯದ ಖರ್ಚುಗಳಿಗೆ ಅಥವಾ ನಮ್ಮ ದಿನನಿತ್ಯದ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆಂಡಿಚರ್ ಏನಿರುತ್ತೆ, ಅದಕ್ಕೆ ನಾವು ಸಾಲದ ಮೊರೆ ಹೋಗುವಂತಹ ಒಂದು ಸಿಚುಯೇಷನ್ ಅನ್ನು ನಾವು ತಂದ್ಕೋಬಾರ್ದು. ಆ ರೀತಿಯಾದಂತಹ ಒಂದು ಸಿಚುಯೇಷನ್ಗೆ ನಾವು ಹೋಗ್ಬಿಟ್ರೆ ಫೈನಾನ್ಷಿಯಲಿ ಯು ವಿಲ್ ಬಿ ಇನ್ ಎ ವೆರಿ ವೆರಿ ಬ್ಯಾಡ್ ಶೇಪ್. ಮೊದಲನೇದಾಗಿ ನಾವು ಏನು ಮಾಡಬೇಕು, ಟ್ರ್ಯಾಕ್ ವಾಟ್ ಇಸ್ ಕಮಿಂಗ್ ಇನ್ ಅಂಡ್ ಟ್ರ್ಯಾಕ್ ವಾಟ್ ಇಸ್ ಗೋಯಿಂಗ್ ಔಟ್. ಎಷ್ಟೋ ಸಲ ನಮಗೆ ಗೊತ್ತಿರಲ್ಲ, ಸುಮ್ಮನೆ ಲೆಕ್ಕ ಇಲ್ಲದೆ ಖರ್ಚು ಮಾಡ್ತಿದ್ದೀವಿ. ಯಾವುದಕ್ಕೆ ಖರ್ಚು ಮಾಡ್ತಿದ್ದೀವಿ, ಯಾತಕ್ಕೆ ಖರ್ಚು ಮಾಡ್ತಿರ್ತೀವಿ, ಯಾವುದ್ರ ಬಗ್ಗೆನೂ ನಾವು ಗಮನ ಕೊಟ್ಟಿರಲ್ಲ. ನಿಮ್ಮ ಆದಾಯ ಎಷ್ಟಿದೆ ಮತ್ತು ನೀವು ಯಾವುದ್ರ ಮೇಲೆ ಖರ್ಚು ಮಾಡ್ತಿದ್ದೀರಾ ಅಂತ ಒಂದೆರಡು ತಿಂಗಳು ನೀವು ಸ್ಟ್ರಿಕ್ಟಾಗಿ ಒಂದು ಬಜೆಟ್ ಥರ ಹಾಕ್ಕೊಂಡು ಅದನ್ನು ಟ್ರ್ಯಾಕ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಅನವಶ್ಯಕವಾಗಿ ನಾವು ದುಡ್ಡನ್ನು ಖರ್ಚು ಮಾಡ್ತಿದ್ದೀವಿ ಅಂತ. ಸೊ ವಾಟ್ ಆರ್ ದ ಲೂಪ್ ಹೋಲ್ಸ್ ದೇರ್ ಅಂತ ನೀವು ತೆಗೆದುಕೊಂಡ್ರೆ ಸ್ವಲ್ಪ ಮಟ್ಟಿಗಿನ ಒಂದು ಸೇವಿಂಗ್ಸ್ನ ನೀವು ದಿನನಿತ್ಯದ ರೂಪದಲ್ಲಿ ಕೂಡ ಮಾಡಬಹುದು ಅಂತ ಹೇಳ್ತಾ ಮುಂದಿನ ಹಾಡನ್ನು ಕೇಳೋಣ.

ನವಿಲುಗರಿ ಕಾರ್ಯಕ್ರಮದಲ್ಲಿ ಉಳಿತಾಯದ ಬಗ್ಗೆ ನಾವು ಹೆಚ್ಚಾಗಿ ಗಮನವನ್ನು ಕೊಡಬೇಕು ಅನ್ನೋಂಥ ಅಂಶದ ಬಗ್ಗೆ ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ನಮ್ಮೊಂದಿಗೆ ಹಂಚಿಕೋಬಹುದು. 9480901013 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ಕಳಿಸಬಹುದು. ಕೆಲವರು ನಿಮ್ಮ ಅನಿಸಿಕೆಗಳನ್ನು ಈಗಾಗಲೇ ಹಂಚಿಕೊಂಡಿದ್ದೀರಾ. 100 ರೂಪಾಯಿ ನಾವು ಉಳಿತಾಯ ಮಾಡಿದರೆ ಅದು ಗಳಿಸಿದಷ್ಟೇ ಮುಖ್ಯ ಅನ್ನುವಂಥ ಒಂದು ಒಳ್ಳೆಯ ಸಂದೇಶವನ್ನು ನವೋದಯ ನಾಗರಾಜ್ ಅವರು ಕಳಿಸಿದ್ದಾರೆ. ಖಂಡಿತವಾಗ್ಲೂ ಗಳಿಸಿದಷ್ಟೇ ಇಂಪಾರ್ಟೆಂಟ್ ನೀವು ಮಾಡಿರೋ ಸೇವಿಂಗ್ಸ್ ಕೂಡ, ಅದರ ಬೆಲೆ ಇವತ್ತು ಗೊತ್ತಾಗಲ್ಲ, ನಿಮಗೆ ಯಾವತ್ತೋ ಒಂದು ಅವಶ್ಯಕತೆ ಬಿದ್ದಾಗ ಖಂಡಿತ ಗೊತ್ತಾಗುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದು ನಿಜವಾಗ್ಲೂ ಒಳ್ಳೆಯ ಒಂದು ಸಂದೇಶ. ಅದನ್ನು ಇವತ್ತಿನ ಯುವ ಜನಾಂಗ ಅರಿಯಬೇಕಾದಂತಹ ಒಂದು ಅವಶ್ಯಕತೆ ಖಂಡಿತ ಇದೆ ಅನ್ನುವಂಥದ್ದು ಶ್ರೀನಿವಾಸ್ ಅವರು ಪದ್ಮನಾಭ ನಗರದಿಂದ ಒಂದು ಮೆಸೇಜ್ ಕಳಿಸಿದ್ದಾರೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿ. ಆ್ಯಂಡ್ ಆರ್ ಯು ಎಂಫಸೈಸಿಂಗ್ ಆನ್ ಸೇವಿಂಗ್ ಇನ್ ಯುವರ್ ಡೈಲಿ ಲೈಫ್, ಅದು ಕೂಡ ನೀವು ನಮ್ಮೊಂದಿಗೆ ಹಂಚ್ಕೋಬಹುದು. ಈ ಹಾಡನ್ನು ಕೇಳಿಕೊಂಡು ಮತ್ತೆ ವಾಪಸ್ ಬರೋಣ.

ವಿಜಯವಾಣಿ ಚಿತ್ರದಿಂದ ಒಂದು ಯುಗಳಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಗಳಲ್ಲಿ ಬಹಳ ಮಧುರವಾದಂತಹ ಒಂದು ಯುಗಳಗೀತೆ, ನನಗೆ ಇಷ್ಟವಾದಂತಹ ಒಂದು ಗೀತೆ ಕೂಡ, ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಮತ್ತೆ ನಾವು ಎರಡನೇದಾಗಿ ತುಂಬ ಇಂಪಾರ್ಟೆಂಟ್ ಆಗಿ ಗಮನದಲ್ಲಿಡಬೇಕಾದಂಥ ವಿಷಯ ಏನು ಅಂತಂದರೆ, ನಮ್ಮ ಅವಶ್ಯಕತೆಗಳೇನು ಅಂದರೆ ನಮ್ಮ ನೀಡ್ಸ್ ಏನು ಅಥವಾ ನಮಗೆ ಬೇಕಾಗಿರುವಂಥದ್ದು ಏನು ಇಮಿಡಿಯೇಟ್ಲಿ. ನೆಕ್ಸ್ಟ್ ಇಸ್ ವಾಟ್ ಈಸ್ ಅವರ್ ವಾಂಟ್ಸ್. ವಾಂಟ್ಸ್ಗೂ ನೀಡ್ಸ್ಗೂ ಬಹಳ ದೊಡ್ಡದಾದಂಥ ಡಿಫ್ರೆನ್ಸ್ ಇದೆ. ನೀಡ್ಸ್ ಅಂದರೆ ದಿನನಿತ್ಯಕ್ಕೆ ಬೇಕಾದಂಥ ನಮ್ಮ ಅವಶ್ಯಕತೆಗಳು. ವಾಂಟ್ಸ್ ನಮ್ಮ ಬೇಕುಗಳು. ಇವತ್ತಿಲ್ಲದೆ ಹೋದರೂ ನಾಳೆ ಅಥವಾ ಇನ್ನೊಂದು ತಿಂಗಳು ಬಿಟ್ಟಾದರೂ ಮಾಡಿಕೊಂಡ್ರು ಅದು ನಮಗೆ ಹೆಚ್ಚೇನು ಇವತ್ತು ನಮಗೆ ತೊಂದರೆ ಕೊಡೋದಿಲ್ಲ. ಇದರ ಬಗ್ಗೆ ನಮಗೆ ತುಂಬ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ. ನಿಮ್ಮ ನೀಡ್ಸ್ ಏನು, ನಿಮ್ಮ ವಾಂಟ್ಸ್ ಏನು, ಅದಕ್ಕೂ ಮೀರಿದಂಥ ಕೆಲವು ಲಕ್ಷುರಿಗಳಿರುತ್ತೆ, ಅದು ಮೂರನೇ ಸಾಲಿಗೆ ಬರುತ್ತೆ. ಅದನ್ನೆಲ್ಲ ನೀವು ಕ್ಲಿಯರಾಗಿ ಒಂದು ಪೇಪರ್ ಮೇಲೆ ಬರ್ಕೊಳ್ಳೋದು ಅಥವಾ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಮನಸ್ಸಿನಲ್ಲಿ ಅದನ್ನು ಅನ್ಕೊಳ್ಳೋದಕ್ಕಿಂತ ಇಫ್ ಯು ಪುಟ್ ಇಟ್ ಆನ್ ಪೇಪರ್ ನಿಮಗೆ ತುಂಬಾ ಅದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ನಿಮ್ಮ ನೀಡ್ಸ್ ವಾಂಟ್ಸ್ ಮತ್ತು ನಿಮ್ಮ ಲಕ್ಷುರೀಸ್ ಏನು ಅಂತ ತಿಳ್ಕೊಂಡ್ರೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಈಸಿ ಆಗುತ್ತೆ ಕೂಡ. ನಿಮ್ಮ ಸೇವಿಂಗ್ಸ್ ಮಾಡಿಕೊಂಡು ಈಗೇನೋ ನಿಮಗೆ ಒಂದು ಅಡಿಷನಲ್ ಸಬ್ಸ್ಕ್ರಿಪ್ಷನ್ ಬೇಕು, ಮತ್ತೆ ಇನ್ಯಾವುದೋ ಒಂದು ಫೋನ್ ಪ್ಲಾನಿಗೆ ಎಕ್ಸ್ಪೆನ್ಸಿವ್ ಫೋನ್ ಪ್ಲಾನಿಗೆ ಚೇಂಜ್ ಆಗಬೇಕು, ಮತ್ತೆ ಇನ್ನೇನೋ ಯಾವುದೋ ಒಂದು ಸ್ಮಾಲ್ ಟ್ರಾವೆಲ್ ಇದೆ, ಕೆನ್ ಐ ಪೋಸ್ಟ್ಪೋನ್ ದಿಸ್ ಟು ಸಮ್ ಆಫ್ ದ ಟೈಮ್ ಅಂತ ನೀವು ಅಂದ್ಕೊಂಡ್ರೆ ಇವತ್ತಿನ ಎಕ್ಸ್ಪೆನ್ಸಸ್ ಮೇಲೆ ಅಷ್ಟೊಂದು ಹೊರೆ ಬೀಳೋದಿಲ್ಲ. ಸೊ ನೀವು ನೀಡ್ಸ್ ಮತ್ತು ವಾಂಟ್ಸ್ಗಳ ಬಗ್ಗೆ ಕ್ಲಾರಿಟಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.

ಮತ್ತೊಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಗಳಲ್ಲಿನ ಯುಗಳಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಸ್ನೇಹಿತರೆ. ಕೆಲವು ಕೇಳುಗರು ಉತ್ತಮವಾದಂತಹ ಸಂದೇಶಗಳನ್ನು ಕಳಿಸಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಿದ್ದಾರೆ, ಬ್ಯಾಂಕ್ನಲ್ಲಿ ಪ್ರತಿ ತಿಂಗಳು ಸಂಬಳ ಕ್ರೆಡಿಟ್ ಆಗುವ ನೆಕ್ಸ್ಟ್ ದಿನಾನೇ ಅಥವಾ ಮರುದಿನವೇ ಆಟೋ ಡೆಬಿಟ್ ಆಯ್ಕೆಯನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಖಾತೆಯಿಂದ ಸಾಕಷ್ಟು ದುಡ್ಡು ನಿಮಗೆಷ್ಟು ಬೇಕೋ ಅಷ್ಟು ಆರ್ ಡಿ ಅಥವಾ ಮ್ಯೂಚುವಲ್ ಫಂಡ್, ಎಸ್ ಐ ಪಿ ಇಂತಹ ಸ್ಕೀಮ್ಗಳಿಗೆ ಜಮಾ ಆಗುವಂತೆ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಉಳಿತಾಯವನ್ನು ಹೆಚ್ಚಾಗಿ ಮಾಡಬಹುದು, ಉಳಿತಾಯವನ್ನು ನಿಗದಿತವಾಗಿ ಒಂದು ಪ್ಲಾನ್ ರೀತಿಯಲ್ಲಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹೌದು, ದಟ್ ಇಸ್ ರಿಯಲಿ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಖರ್ಚು ಮಾಡೋಕ್ಕಿಂತ ಮುಂಚೆ ನೀವು ಅದನ್ನು ಆಟೋ ಡೆಬಿಟ್ ಅಥವಾ ಬೇರೆ ರೀತಿಯಾದಂತಹ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಮೇಲೋ ಅಥವಾ ಆರ್ ಡಿಗೋ ನೀವು ಡೈವರ್ಟ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಿಲ್ಲದೆ ಒಂದು ಕಾರ್ಪಸ್ ಬಿಲ್ಡ್ ಆಗ್ತಾ ಇರುತ್ತೆ. ಅದು ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ರಿಯಲಿ ಲುಕ್ ಅಟ್ ಇಟ್ ಆಫ್ಟರ್ ಸಮ್ ಟೈಮ್, ಓ ಇಷ್ಟೊಂದು ಆಗಿದೆಯಾ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ. ಭವಿಷ್ಯದ ಭದ್ರತೆ ಮತ್ತು ಆರ್ಥಿಕ ಸ್ವಾತಂತ್ರ್ಯತೆಗೆ ಉಳಿತಾಯ ಅತ್ಯಗತ್ಯ. ಆದಾಯ ಬಂದ ತಕ್ಷಣ ಮೊದಲು ಉಳಿತಾಯ ಮಾಡಿ ನಂತರ ಉಳಿದ ಹಣವನ್ನು ಖರ್ಚು ಮಾಡೋದು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ತುಂಬ ಸಹಾಯ ಆಗುತ್ತೆ ಅನ್ನುವಂಥ ಒಂದು ಸಂದೇಶ ಕೂಡ ಬಂದಿದೆ ನಾಗರಾಜ್ ಅವರಿಂದ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ಎವ್ರಿ ರುಪಿ ಸೇವ್ಡ್ ಇಸ್ ಎವ್ರಿ ರುಪಿ ಅರ್ನ್ ಅಂತ. ಹಾಗೆ ಡಿಸೈಡ್ ಫಸ್ಟ್ ವಾಟ್ ಯು ನೀಡ್ ಟು ಸೇವ್ ಅಂಡ್ ದೆನ್ ಸ್ಪೆಂಡ್ ಮಾಡುವಂಥದ್ದು ಇಂಪಾರ್ಟೆಂಟ್ ಅನ್ನುವಂಥ ಸಂದೇಶವನ್ನು ಕೂಡ ಪ್ರಸಾದ್ ಅವರು ಕಳಿಸಿದ್ದಾರೆ. 12:34 ನಿಮಿಷಗಳಾಗ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ 101.3 ಕಂಪನಾಂಕದಲ್ಲಿ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಕಂಠಗಳಲ್ಲಿ ಮೂಡಿಬಂದಿತ್ತು ಶ್ರೀನಿವಾಸ್ ಕಲ್ಯಾಣ ಚಿತ್ರದಿಂದ ಒಂದು ಯುಗಳಗೀತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾವು ಗಮನಿಸಬೇಕು ಅಂತಂದರೆ, ನಮಗೆ ತುಂಬ ಸ್ವಲ್ಪ ದೊಡ್ಡದಾದಂತಹ ಖರ್ಚಿದೆ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಒಂದು ತೆಗೆಯಬೇಕು ಅಂತಿದೆ ಅಂದರೆ, ಅದಕ್ಕೋಸ್ಕರ ನಾವು ಒಂದು ಬಫರ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ನಮ್ಮ ರೆಗ್ಯುಲರ್ ಉಳಿತಾಯಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿನ ಉಳಿತಾಯವನ್ನು ನಾವು ಮಾಡ್ತಾ ಹೋದರೆ ಸಾಧ್ಯವಾದ ಪಕ್ಷದಲ್ಲಿ ನೀವು ಕೇಳಬಹುದು, ನೀವು ಬರೀ ಉಳಿತಾಯನ ಮಾಡ್ತಿದ್ರೆ ಖರ್ಚು ಮಾಡೋದೇನು, ಖರ್ಚು ಮಾಡೋದಕ್ಕೆ ದುಡ್ಡೆಲ್ಲಿಂದ ಬರುತ್ತೆ ಅಂತ. ದ್ಯಾಟ್ ಇಸ್ ಕಾಲ್ಡ್ ಫೈನಾನ್ಷಿಯಲ್ ಪ್ಲಾನಿಂಗ್. ನೀವು ಅದಕ್ಕೋಸ್ಕರವಾಗಿ ಒಂದು ಸರ್ಟನ್ ಅಮೌಂಟನ್ನು ಎತ್ತಿಟ್ಟರೆ ಸಿಕ್ಕಾಪಟ್ಟೆ ಸಾಲದ ಮೊರೆಯನ್ನು ಹೋಗೋದನ್ನು ನಾವು ತಪ್ಪಿಸಬಹುದು. ಪ್ರತಿಯೊಂದಕ್ಕೂ ಸಾಲ ಮಾಡಿ ತಗೋಬೇಕು ಅನ್ನೋವಂಥ ಒಂದು ಮನಸ್ಥಿತಿಯಿಂದ ಆಚೆ ಬಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಸೇವಿಂಗ್ಸ್ನಿಂದ ನೀವು ಕೊಡೋದಾದರೆ ಸಾಲದ ಹೊರೆ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಮತ್ತು ನೀವು ಸಾಲ ಮಾಡಿ ಏನಾದರೂ ಒಂದು ತಗೋತಾ ಇದ್ದೀರಾ ಅಂದರೆ ಆ ವಸ್ತುವಿನಿಂದ ನಿಮಗೆ ಒಂದು ಅಪ್ರಿಸಿಯೇಷನ್ ವ್ಯಾಲ್ಯೂ ಬರಬೇಕು. ಅಂಥದ್ರ ಮೇಲೆ ನೀವು ಸಾಲ ಮಾಡಿದಾಗ ಆಗಲೂ ಕೂಡ ಸಾಲದ ಹೊರೆ ನಿಮಗೆ ಅಷ್ಟಾಗಿ ಬೀಳೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಯಾವುದೋ ಒಂದು ಸ್ಟೂಡೆಂಟ್ ಲೋನ್ ತೊಗೋಬೇಕು ಅಂತ ಇಟ್ಕೊಳ್ಳಿ. ಯು ವಾಂಟ್ ಟು ಕಂಪ್ಲೀಟ್ ಎ ಕೋರ್ಸ್, ಆ ಕೋರ್ಸ್ಗೋಸ್ಕರ ನೀವು ಲೋನ್ ತೊಗೋಬೇಕಾಗಿದೆ. ಆ ಕೋರ್ಸ್ ಮಾಡಿದ ಮೇಲೆ ನಿಮಗೆ ಒಂದು ಉದ್ಯೋಗಾವಕಾಶ ಸಿಗುತ್ತೆ, ಅದರಿಂದ ನಿಮಗೆ ಈ ಸಾಲ ತೀರುತ್ತೆ ಅನ್ನುವಂಥ ಒಂದು ಭರವಸೆ ಇದ್ದಾಗ ಅಂಥ ಲೋನ್ಗಳನ್ನ ತೊಗೊಳ್ಳೋದ್ರಲ್ಲಿ ಸ್ವಲ್ಪ ಹೆಚ್ಚಿನ ಅರ್ಥ ಇರುತ್ತೆ. ನೀವು ಆ ಥರ ಲೋನ್ ತೊಗೋಬೇಕಾದ್ರೆ ಇದರಿಂದ ನನಗೆ ಬರುವಂತಹ ಲಾಭ ಏನು ಅಂತ ಯೋಚನೆ ಮಾಡಿ ನಂತರ ಆ ಸಾಲಕ್ಕೆ ಕೈ ಹಾಕೋದ್ರಲ್ಲಿ ಹೆಚ್ಚಿನ ಅರ್ಥ ಇರುತ್ತೆ. ಮುಂದಿನ ಹಾಡಿನ ಸಮಯ.

ಖರೀದಿ ಮಾಡಿದ್ರೆ, ಇಂತಿಂಥ ಕಾರುಗಳಿಟ್ಕೊಂಡಿದ್ರೆ, ಇಷ್ಟಿಷ್ಟು ದೊಡ್ಡ ದೊಡ್ಡ ಮನೆಗಳಲ್ಲಿದ್ದೆ, ಸಮಾಜದಲ್ಲಿ ನಮ್ಮ ಪ್ರತಿಷ್ಠೆ, ನಮಗಿರುವಂತಹ ಒಂದು ವ್ಯಾಲ್ಯೂ ಹೆಚ್ಚಾಗುತ್ತೆ ಅನ್ನೋ ದೃಷ್ಟಿಯಿಂದನೂ ಸುಮಾರು ಜನ ದೊಡ್ಡ ದೊಡ್ಡ ಖರ್ಚುಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಥಿಂಕ್ ಪ್ರಾಕ್ಟಿಕಲಿ, ಡು ಐ ರಿಯಲಿ ರಿಕ್ವೈರ್ ದಿಸ್, ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ ದಿನನಿತ್ಯ ಜೀವನದಲ್ಲಿ, ನಾನು ಇದನ್ನು ಕೊಟ್ಟ ಬೆಲೆಗೆ ನಿಜವಾಗಲೂ ಅದನ್ನು ಉಪಯೋಗ ಮಾಡಿದ್ರೆ ಅದಕ್ಕೊಂದು ಅರ್ಥ. ಸುಮ್ಮನೆ ತಂದು ಮನೆಯಲ್ಲಿ ಸಿಕ್ಕಾಪಟ್ಟೆ ಸಾಮಾನುಗಳನ್ನು ತುಂಬೋದ್ರಿಂದ ಅದು ಮನೆಯೆಲ್ಲ ಕ್ಲಟರ್ ಆಗೋದ್ರಿಂದ ಬಿಟ್ಟು ಇನ್ನೇನು ಅದರಿಂದ ಹೆಚ್ಚಾದಂತಹ ಪ್ರಯೋಜನವಿಲ್ಲ. ಸೊ ಹಾಗಾಗಿ ನಮಗೆ ಬೇಕಾದಂತಹ ಒಂದು ವಸ್ತುಗಳ ಮೇಲೆ ಮಾತ್ರ ನಾವು ಖರ್ಚು ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಸಾಕಷ್ಟು ಅನ್ವಾಂಟೆಡ್ ಸ್ಪೆಂಡಿಂಗ್ ಅನ್ನು ಕಡಿಮೆ ಮಾಡಿ ಸೇವಿಂಗ್ಸ್ನ ಜಾಸ್ತಿ ಮಾಡಬಹುದು. ಇಂಥದ್ದೇ ಒಂದು ಒಳ್ಳೆಯ ಸಂದೇಶವನ್ನು ಪ್ರಸನ್ನಕುಮಾರ್ ದಾವಣಗೆರೆಯಿಂದ ಕಳಿಸಿದ್ದಾರೆ. ಕೊಳ್ಳುಬಾಕ ಸಂಸ್ಕೃತಿಯಿಂದ ದೂರ ಇರುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟು. ಅಗತ್ಯವಿಲ್ಲದಂತಹ ಹೆಚ್ಚು ಖರೀದಿ ಮಾಡೋದನ್ನು ಮೊದಲು ನಿಲ್ಲಿಸಬೇಕು ಅನ್ನೋಂಥ ಒಂದು ಸಂದೇಶವನ್ನು ಅವರು ಕಳಿಸಿದ್ದಾರೆ. ಮುಂದಿನ ಹಾಡು ಕೇಳ್ಕೊಂಡು ಬರೋಣ.

ಅಸುರ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಕಂಠಗಳಲ್ಲಿ ಮೂಡಿಬಂದಂತಹ ಒಂದು ಗೀತೆಯನ್ನು ಕೇಳಿದ್ವಿ ಸ್ನೇಹಿತರೆ. 12:51 ಈ ಹೊತ್ತಿನಲ್ಲಿ ಕೇಳ್ತಾ ಇದ್ರೆ ನವಿಲುಗರಿ ಕಾರ್ಯಕ್ರಮನ. ಇನ್ನೇನು ಕಾರ್ಯಕ್ರಮ ಇನ್ನೊಂದು 10 ನಿಮಿಷದಲ್ಲಿ ಮುಗಿಯುವಂತಹ ಒಂದು ಸಮಯ ಆಗ್ತಾ ಇದೆ. ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ನಮ್ಮ ದಿನನಿತ್ಯದ ಖರ್ಚುಗಳ ಮೇಲೆ ನಾವು ಹೇಗೆ ಹಿಡಿತ ಸಾಧಿಸಬಹುದು, ಸೇವಿಂಗ್ಸ್ನ ಹೇಗೆ ಹೆಚ್ಚು ಮಾಡಿಕೊಳ್ಳಬಹುದು, ಹಾಗೆ ಸ್ವಲ್ಪ ನಾವು ಸ್ಟ್ರೆಸ್ ಫ್ರೀ ಆಗಿ ಹೇಗೆ ಅದರಿಂದ ಇರಬಹುದು ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಮಾಲ್ಗಳಾಗಿರುವಂತಹ ಸಂದರ್ಭಗಳಲ್ಲಿ ವಾರಾಂತ್ಯ ಬಂತು ಅಂದರೆ ಸಾಮಾನ್ಯವಾಗಿ ಈ ಜೆನ್ ಝೀನವರು ಮಾಲ್ಗಳ ಕಡೆ ಮುಖ ಮಾಡುವುದು ತುಂಬಾ ಸಾಮಾನ್ಯವಾಗಿ ಹೋಗಿದೆ. ಅಲ್ಲಿ ನೀವು ತಗೊಳ್ಳುವಂಥ ಒಂದು ಸಿಂಪಲ್ ಕಾಫಿ ಟೀಗೂ ನೀವು ಸಾಕಷ್ಟು ದುಡ್ಡನ್ನು ಕೊಡಬೇಕಾಗುತ್ತೆ. ಮತ್ತು ಅಲ್ಲಿ ಆಕರ್ಷಣೀಯವಾಗಿಂತ ಕಾಣುವಂಥ ಎಷ್ಟೋ ವಸ್ತುಗಳನ್ನು ಬೇಕಿರಲಿ ಬೇಕದಿರಲಿ ತೊಗೊಂಬರೋದು, ಕೈಯಲ್ಲಿ ಮೊಬೈಲ್ ಇದೆ ಅಂತ ಸಿಕ್ಕಾಪಟ್ಟೆ ಆನ್ಲೈನ್ ಶಾಪಿಂಗ್ ಮಾಡುವಂಥದ್ದು, ಇಂಥ ಕೆಲಸಗಳು ಇವಾಗ ವಿಪರೀತವಾಗಿ ನಡೀತಾ ಇದೆ. ದಟ್ ಈಸ್ ಓನ್ಲಿ ಆ್ಯಡಿಂಗ್ ಆ್ಯಂಡ್ ಆ್ಯಡಿಂಗ್ ಕ್ಲಟರ್ ಇನ್ ಯುವರ್ ಹೌಸ್ ಪ್ರಾಬಬ್ಲಿ ಮೆಂಟಲಿ. ನಿಮ್ಮ ಜಾಗ ಕೂಡ ನೀವು ಇರುವಂತಹ ಜಾಗದಲ್ಲಿ ಸಾಕಷ್ಟು ಅನವಶ್ಯಕ ಸಾಮಾನುಗಳನ್ನು ತುಂಬಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆಗ್ತಾ ಇದೆ ಹೊರತು ಅದರಿಂದ ನಿಜವಾಗ್ಲೂ ಹೆಚ್ಚಿನ ಪ್ರಯೋಜನ ಕೊಂಡುಕೊಂಡವ್ರಿಗೂ ಇಲ್ಲ ಅಂತಾನೆ ಅನಿಸ್ತಾ ಇದೆ. ಸೊ ಅದರ ಮೇಲೆ ಒಂದು ಸ್ವಲ್ಪ ಗಮನ ಇಟ್ಟುಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಸಮ್ವೇರ್ ಯು ಕ್ಯಾನ್ ಕಂಟ್ರೋಲ್. ಒಂದ್ಸಲ ನೋಡ್ಕೊಂಡು ಬಂದು ಮತ್ತೆ ನಿಮಗೆ ನಿಜವಾಗಲೂ ಅದು ಬೇಕು ಅಂತ ಅನಿಸಿದ್ರೆ ಮಾತ್ರ ತಗೊಂಡ್ರೆ ಆ ವಸ್ತುಗೂ ಹೆಚ್ಚಿನ ಬೆಲೆ ಸಿಗುತ್ತೆ.

0: 8266266.
1: Yes.
0: Hi Sanju.
2: Hi Geeta.
0: Sanju, ನಾವು ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

ಗೀತಾ ಚಿತ್ರದ ಒಂದು ಯುಗಳಗೀತೆಯನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಹಾಡುಗಳ ಆಯ್ಕೆ ಚೆನ್ನಾಗಿದೆ, ಕಾರ್ಯಕ್ರಮದಲ್ಲಿ ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು ಅನ್ನುವಂಥ ಮೆಸೇಜ್ಗಳು ಬಂದಿದೆ. ನಾಗರಾಜ್ ಅವರು ಹಾಡುಗಳ ಆಯ್ಕೆ ಚೆನ್ನಾಗಿದೆ, ಕೇಳ್ತಾ ಕೇಳ್ತಾ ಮಂತ್ರಮುಗ್ಧರಾಗಿದ್ದೇವೆ ಅಂತ ಕಳಿಸ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಾಂತಾ ಚಾರ್ ಬಡಿಗೆ ಕೊಕ್ಕನೂರಿನಿಂದ ಕೂಡ ಮಾಹಿತಿ ಚೆನ್ನಾಗಿದೆ, ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಮೆಸೇಜ್ ಕಳಿಸಿದ್ದೀರಾ. ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕೂಡ ಮೆಸೇಜ್ ಮಾಡಿದ್ದೀರಾ, ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು. ನಿಮ್ಮ ಎಲ್ಲ ಸಂದೇಶಗಳಿಗೆ ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ವಿ ಹೌ ಟು ಲಿವ್ ವಿತ್ ಇನ್ ಯುವರ್ ಮೀನ್ಸ್, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಹಾಗೆ ಹೇಳಿದ ತಕ್ಷಣ ನೀವು ತುಂಬ ಏನು ಖರ್ಚೆ ಮಾಡಬಾರ್ದು, ಆಸ್ಟ್ರಿಟಿಕ್ ಲೈಫ್ ನಡೆಸಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇಲ್ಲ. ನಮ್ಮ ಮೀನ್ಸ್ ಒಳಗೆ ನಾವಿದ್ದರೆ ಹೆಚ್ಚಿನ ಸಾಲ ಬಾಧೆಗೆ ನಾವು ಗುರಿಯಾಗದಂತೆ ಸ್ವಲ್ಪ ಕಂಫರ್ಟಬಲ್ ಆಗಿ ಫೈನಾನ್ಷಿಯಲ್ ಸ್ಟ್ರೆಸ್ ಇಲ್ಲದೆ ಬದುಕಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಕೆಲವು ಸಣ್ಣ ಸಣ್ಣ ಟಿಪ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಂಥ ಸಣ್ಣ ಪುಟ್ಟ ಸಲಹೆಗಳನ್ನು ನಾವು ಇವತ್ತು ನಮ್ಮ ನವಿಲುಗರಿ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ವಿ. ಸುಮಾರು ಜನ ನೀವು ಆಗಲೇ ಇದನ್ನು ಮಾಡಿರಬಹುದು, ಮಾಡದೇ ಇರೋರು ಇದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬಹುದು ಎಂಬ ಆಶಯದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಸ್ನೇಹಿತರೆ, ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ FM ರೇನ್ಬೋ ಗೆಳತಿ ರೇಖಾ. ಒಳ್ಳೆಯ ವಾರ ನಿಮ್ಮದಾಗಲಿ. ನನಗೆ ಸ್ಟುಡಿಯೋದಲ್ಲಿ ಸಹಕರಿಸಿದಂತಹ ರಮ್ಯಾ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಾ. ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಿಮ್ಮದೇ ಕೈರುಚಿಯನ್ನ ಕೇಳುವಂತ ಹೊತ್ತು. ಸಂದೇಶ ಕಳಿಸಿ, ಯಾವ ರುಚಿಯನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ, ಯಾವ ಅಡುಗೆ ಬಗ್ಗೆ ತಿಳಿಸ್ತೀರಾ, ಖಂಡಿತ ಹೇಳ್ಬೋದು. ಇಲ್ಲ ಇಲ್ಲ, ನಾವು ಎಕ್ಸ್ಪ್ಲೇನ್ ಮಾಡೋದು ಟೈಪ್ ಮಾಡೋದು ಕಷ್ಟ ಆಗುತ್ತೆ, ಕಾಲಲ್ಲೇ ಮಾತಾಡೋಣ, ದೂರವಾಣಿ ಕರೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ 2221206 ನಮ್ಮ ಸ್ಟುಡಿಯೋ ನಂಬರ್, 080 ಪ್ರಾರಂಭದಲ್ಲಿ ಸೇರಿಸಿ 2228120 ಅನ್ನ ಟೈಪ್ ಮಾಡಿ ನಮಗೆ ಕರೆ ಮಾಡಬಹುದು. ನೀವು ಸಂದೇಶ ಕಳಿಸೋದಿದ್ರೆ 9480901013 ನಮ್ಮ ನಂಬರ್. ನಿಮ್ಮೂರಿನ ಕೈರುಚಿ ಇರ್ಬೋದು, ಅಥವಾ ನೀವು ಸರಳವಾಗಿ ಮಾಡೋ ಅಂತ ಪ್ರಿಪೇರ್ ಮಾಡೋ ಅಂತ ಅತ್ಯಂತ ತ್ವರಿತವಾಗಿ ನಾನು ಸಿದ್ಧ ಮಾಡ್ತೀನಿ ಅಡುಗೆ ಅನ್ನೋಂಥ ಯಾವುದೇ ರೆಸಿಪಿ ಇರ್ಬೋದು, ನಮ್ಮ ಜೊತೆ ಶೇರ್ ಮಾಡ್ಬೋದು. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು ಎಫ್ ಎಂ ರೇನ್ಬೋ.

ಡಬಲ್ ಧಮಾಕಾ ಅನ್ನೋ ಹಾಗೆ ಎರಡೆರಡು ಕೈರುಚಿಗಳು ನಮ್ಮ ವಾಟ್ಸಪ್ ಸಿಸ್ಟಮ್ಗೆ ಬಂದಿಲ್ಲಿ ತಲುಪಿಬಿಟ್ಟಿದೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಗಾರ್ಲಿಕ್ ರೈಸ್ ಬೆಳ್ಳುಳ್ಳಿ ಅನ್ನ ಹೇಗೆಲ್ಲ ರುಚಿಕರವಾಗಿ ಮಾಡಬಹುದು ಗೊತ್ತಾ ಅಂತ ಹೇಳಿ, ಏನೆಲ್ಲ ಬೇಕಾಗಿದೆ ಅಂತ ಹೇಳಿ ಅತ್ಯಂತ ತ್ವರಿತವಾಗಿ ತಿಳಿಸ್ಕೊಟ್ಬಿಡಿ ಅಂತ ಹೇಳಿಬಿಟ್ಟು ಸಂದೇಶವನ್ನ ಕಳಿಸಿದ್ದಾರೆ. ಮಾಡೋದಕ್ಕೆ ಬೇಯಿಸಿದಂತ ಅನ್ನ, ಸಾಕಷ್ಟು ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಈರುಳ್ಳಿ ಒಗ್ಗರಣೆ ಕೊಟ್ಟು ಕೆಲವೇ ನಿಮಿಷಗಳಲ್ಲಿ ತಯಾರಿಸ್ಬಿಡ್ಬೋದು. ಇಷ್ಟೆಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡು ಒಂದು 10-12 ಎಸಳು ಬೆಳ್ಳುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಈರುಳ್ಳಿ, ಹಚ್ಚದಂತ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಎಷ್ಟು ಖಾರ ಬೇಕೋ ಅಷ್ಟು, ಒಗ್ಗರಣೆಗೆ ಅಫ್ಕೋರ್ಸ್ ಸಾಸಿವೆ, ಜೀರಿಗೆ, ಎಣ್ಣೆ, ಕರಿಬೇವಿನ ಎಸಳು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಿಷ್ಟು ಹಾಕಿ ಒಗ್ಗರಣೆ ಕೊಟ್ಟು ಆ ನಂತರ ಅನ್ನವನ್ನು ಮಿಕ್ಸ್ ಮಾಡಿದ್ರೆ ಆಹಾ, ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ರೆ ಸೂಪರು ಸೂಪರು ಗಾರ್ಲಿಕ್ ರೈಸು ಅಂತ ಹೇಳಿ ಕಿಶನ್ ಕೃಷ್ಣ ಶೋಭರಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಹೇಳ್ತಾ ಇದ್ದಾರೆ. ಹುವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಹರಿಯರ ವಿದ್ಯಾನಗರದಿಂದ, ಆಲೂ ಅಕ್ಕಿ ರೊಟ್ಟಿಗೆ ಆಲೂ ಪಲ್ಯ ಕೊಬ್ಬರಿ ಚಟ್ನಿ ಮಾಡಿ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಏನು ಅನ್ನೋದನ್ನಷ್ಟೇ ಹೇಳಿದ್ದೀರಾ, ಹೇಗೆ ಮಾಡೋದು ಅನ್ನೋದನ್ನು ನೀವು ಡೀಟೇಲಾಗಿ ಹೇಳಿಲ್ಲ, ನೆಕ್ಸ್ಟ್ ಸಂದೇಶದಲ್ಲಿ ಕಳಿಸಿ. ಓಕೆ, ಸೊ ಇದಾಗಿತ್ತು ಕರಿಯಲಿ ಕೈರುಚಿ ಕಾರ್ಯಕ್ರಮ. ಮತ್ತೊಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಗಮನವಿಲ್ಲು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37ಕ್ಕೆ ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37ಕ್ಕೆ ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ ರಫ್ತುಗಳನ್ನು ಹೆಚ್ಚಿಸುವ ಮೂಲಕ ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000ಕ್ಕೂ ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ 1st ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರೋಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77 ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 ಕೆಜಿ ವಿಭಾಗದಲ್ಲಿ ದೀಕ್ಷಾ ಮತ್ತು 73 ಕೆಜಿ ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 ಕೆಜಿ ವಿಭಾಗದಲ್ಲಿ ನಿಖಿತಾ, 65 ಕೆಜಿ ವಿಭಾಗದಲ್ಲಿ ಅಂತರ ಮತ್ತು 49 ಕೆಜಿ ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್, 46 ಕೆಜಿ ವಿಭಾಗದಲ್ಲಿ ಅನಾಮಿಕ, 53 ಕೆಜಿ ವಿಭಾಗದಲ್ಲಿ ಅಕ್ಷರ, 57 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಮತ್ತು 61 ಕೆಜಿ ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜೀವಗಳ ನದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಧರಣಿಗೋಳವು ಮೂಸೆ ಜೀವಗಳ ನದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಪರಿಪರಿಯ ಬಂಧು ಧರ್ಮದಿನ್ ಅಹಮತಿ ಕರೆಗೆ ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ. ಪರಿಪರಿಯ ಬಂಧು ಧರ್ಮದಿನ್ ಅಹಮತಿ ಕರೆಗೆ ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ.

ಇಲ್ಲಿ ಸಂಸಾರ ತಾಪವನ್ನು ಕುರಿತಂತೆ ಒಂದು ಮಾತನ್ನ ಡಿವಿಜಿಯವರು ವಿವರಿಸ್ತಾ ಇದ್ದಾರೆ. ಧರಣಿ ಗೋಳವು ಮೂಸೆ ಎನ್ನುವ ಮಾತಿನಲ್ಲಿ ಧರಣಿ ಎನ್ನುವ ಗೋಳ ಅದೊಂದು ಲೋಹವನ್ನು ಕರಗಿಸುವ ಪಾತ್ರೆ ಎನ್ನುವ ಅರ್ಥವನ್ನು ಡಿವಿಜಿಯವರು ಇಲ್ಲಿ ಒಂದು ರೂಪಕದ ಭಾಷೆಯಲ್ಲಿ ವಿವರಿಸ್ತಾ ಇದ್ದಾರೆ. ಜೀವಗಳು ಆ ಜೀವಗಳನ್ನು ಈ ಮೂಸೆ ಅಂದರೆ ಲೋಹವನ್ನು ಕರಗಿಸುವಂತಹ ಪಾತ್ರೆ ಪರಿಶುದ್ಧಿಗೊಳಿಸ್ತದೆ ಅನ್ನೋದು ಇಲ್ಲಿಯ ಅರ್ಥ ವಾಸ್ತವವಾಗಿ. ಸೊ ಸಂಸಾರ ತಾಪವನ್ನು ಈ ಧರಣಿ ಅಥವಾ ಲೋಕದ ಜೀವ ಲೋಕದಲ್ಲಿಯ ಬದುಕು ಎನ್ನುವುದು ಒಂದು ಕರಗಿಸುವ ಪಾತ್ರೆಯಾಗಿ ಅದರಲ್ಲಿ ಬದುಕುತ್ತಿರುವಂತಹ ಜೀವಗಳನ್ನು ಪರಿಶುದ್ಧಿಗೊಳಿಸ್ತದೆ ಅದು ಅನ್ನೋದು. ಅಂದರೆ ಸಂಸಾರ ತಾಪವನ್ನು ಬದುಕು ಎನ್ನುವುದು ಪರಿಶುದ್ಧಿಗೊಳಿಸುವ ಒಂದು ಮೂಸೆ ಅದು ಎನ್ನುವ ಅರ್ಥ ಇಲ್ಲಿ ಬರ್ತಾ ಇದೆ. ಪರಿಪರಿಯ ಬಂಧು ಧರ್ಮದಿಂದ ಅಂತನ್ನೋ ಮಾತು ವಾಸ್ತವವಾಗಿ ಅನೇಕ ರೀತಿಯ ಬಂಧು ಬಳಗ ಇದೆ ನಮ್ಮಲ್ಲಿ. ಅನೇಕ ಬಣ್ಣಗಳಿದ್ದಾವೆ, ಅನೇಕ ಗುಣಗಳಿದ್ದಾವೆ ಅವರಿಗೆ, ಅನೇಕ ಭಾವನೆಗಳಿದ್ದಾವೆ. ಈ ರೀತಿಯ ಅನೇಕ ಬಣ್ಣಗಳಿಂದ ಕೂಡಿರುವಂತಹ ಬಂಧು ಧರ್ಮ, ಈ ಬಂಧು ಧರ್ಮದಿಂದ ನಮ್ಮ ಅಹಂ ಅಥವಾ ನಾನು ಎಂಬಂತಹ ಒಂದು ಅಹಂಕಾರ ಅದು ಕರಗಿ ಹೋಗ್ತದೆ. ಅಂದರೆ ಬದುಕಿನಲ್ಲಿ ಹೀಗೆ ಅನೇಕ ರೀತಿಯ ಸಂಬಂಧಗಳಿಂದ ನಾವು ನಮ್ಮ ಅಹಮ್ಮನ್ನು ಕರಗಿಸಿಕೊಂಡು ನಮ್ಮ ಆತ್ಮ ಒಳಗಿನ ಆತ್ಮ ಅದು ಹಬ್ಬುವುದು ಬೆಳೀತದೆ ಅನ್ನೋ ಭಾವವನ್ನು ಇಲ್ಲಿ ಡಿವಿಜಿಯವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ಅಂತಂದರೆ ಬದುಕಿನಲ್ಲಿ ನಾವು ಬಗೆ ಬಗೆಯ ಜನರ ಜೊತೆಗೆ ಬೆರೀತಾ ನಮ್ಮ ಅಹಂಕಾರವನ್ನು ನಾವೇ ದೊಡ್ಡವರು ಅನ್ನುವ ಅಹಂಕಾರದ ಭಾವ ಏನಿದೆ ಅದು ಜನರ ಜೊತೆಗೆ ಬೆರೀತಾ ಬೆರೀತಾ ಬೆರೀತಾ ನಮ್ಮ ಮನಸ್ಸನ್ನು ನಮ್ಮ ವ್ಯಕ್ತಿತ್ವವನ್ನು ಅದು ಲೋಹವನ್ನು ಕರಗಿಸುವ ಪಾತ್ರೆಯಂತೆ ಕರಗಿಸಿ ನಮ್ಮ ಆತ್ಮವನ್ನು ಬೆಳೆಯುವಂತೆ ಮಾಡ್ತದೆ ಅನ್ನೋದು ಇಲ್ಲಿ ಡಿವಿಜಿಯವರ ಮಾತು.

0: ಹೃದಯ ಮೂಸಿಯಲಿ ಪುಟ ಪಾಕವಾಂತು. ಹೊಸ ಹೊಸಬನಾಗುವನನು ಕ್ಷಣಂ ಮಾನವನು ವಸುಧೆಯ ಮೂಸೆಯಲಿ ಪುಟ ಪಾಕವಾಂತು. ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ.
1: ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ.

0: ಇಲ್ಲಿ ಪುಟಪಾಕ ಅನ್ನೋ ಪದಕ್ಕೆ ಅರ್ಥ ಮತ್ತೆ ಮತ್ತೆ ಕಾಯಿಸಿ ಕಾಂತಿಗೊಳ್ಳುವ ಒಂದು ಪ್ರಕ್ರಿಯೆ ಅಂತ. ಮನುಷ್ಯ ತನ್ನ ಲೌಕಿಕದ ಅನುಭವದಲ್ಲಿ ಹೊಸ ಹೊಸ ಅನುಭವಗಳಿಗೆ ಅನುಕ್ಷಣವೂ ಕೂಡ ಅವನು ತೊಡಗ್ತಾ ಇರ್ತಾನೆ ಅನ್ನೋದು ಇಲ್ಲಿ ಡಿ ವಿ ಜಿಯವರು ಹೇಳ್ತಾ ಇರ್ತಾರೆ. ಹೊಸ ಹೊಸ ಅನುಭವಗಳೇನಿದ್ದಾವೆ ಅವುಗಳ ಮೂಲಕ ಕ್ಷಣವೂ ಕೂಡ, ಪ್ರತಿ ಕ್ಷಣವೂ ಕೂಡ ಮನುಷ್ಯ ತನ್ನಂತಾನು ಇನ್ನೊಂದು ಪ್ರಜ್ಞೆಗೆ ತನ್ನಂತಾನು ಬದಲಾಯಿಸ್ಕೊಳ್ತಾ ಇರ್ತಾನೆ, ಬೆಳೀತಾ ಇರ್ತಾನೆ ಅನ್ನುವ ಮಾತನ್ನು ಡಿ ವಿ ಜಿಯವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ವಸುಧೆಯ ಮೂಸೆ ಅನ್ನುವ ಅರ್ಥದ ಒಂದು ವಾಕ್ಯವನ್ನು ಕೂಡ ಡಿ ವಿ ಜಿಯವರು ತಂದಿದ್ದರು, ಅದನ್ನು ಮತ್ತೆ ಇಲ್ಲಿ ಪುನರಾವರ್ತನೆ ಮಾಡ್ತಾ ಇದ್ದಾರೆ. ವಸುಧೆಯ ಮೂಸೆಯಲ್ಲಿ ಪುಟಪಾಂಕವಾಂತೂ ಅನ್ನೋ ಪದದಲ್ಲಿ ವಸುಧೆ ಅಂದರೆ ಜೀವನದ ಅನುಭವದಲ್ಲಿ, ಪುಟಪಾಕ ಅಂತಂದರೆ ಮತ್ತೆ ಮತ್ತೆ ಕಾಂತಿಗೊಳ್ಳುವ ಒಂದು ಅನುಭವದ ಹೊಸ ಹೊಸ ಅನುಭವದ ರೀತಿಗಳು, ಇದರ ಮೂಲಕ ಮನುಷ್ಯ ರಸಮೂರ್ತಿಯಾಗುವನು ಅನ್ನೋ ಮಾತನ್ನು ಡಿ ವಿ ಜಿಯವರು ವಿವರಿಸ್ತಾರೆ. ರಸಮೂರ್ತಿ ಅಂತಂದರೆ ಲೋಕದ ಅನುಭವಗಳಿಗೆ ತನ್ನನ್ನು ತಾನು ತೆತ್ತುಕೊಳ್ಳುವ, ಕಾಂತಿಯುತವಾಗುವಂತಹ, ಆಸ್ವಾದ್ಯಕ್ಕೆ ಯೋಗ್ಯವಾಗುವಂತಹ ಒಂದು ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳುವುದು ಅನ್ನುವ ಅರ್ಥ. ಹೀಗೆ ಇಂತಹ ವ್ಯಕ್ತಿತ್ವವನ್ನು ಪಡೆದುಕೊಂಡಂತಹ ಮನುಷ್ಯ ಅವನ ಆತ್ಮಮತಿ ಬೆಳೆಯೋದ್ರ ಮೂಲಕ ಅವನು ತನ್ನೆಲ್ಲ ಕಸವನ್ನು, ತನ್ನೆಲ್ಲ ಕೊಳೆಯನ್ನು ಕಳ್ಕೊಳ್ತಾನೆ ಅನ್ನೋದು ಈ ಪದ್ಯದ ಅರ್ಥ. ವಾಸ್ತವವಾಗಿ ಇಲ್ಲಿ ಬೌದ್ಧ ಧರ್ಮದ ಒಂದು ಸೂಕ್ಷ್ಮ ತತ್ವವನ್ನು ಡಿ ವಿ ಜಿಯವರು ಇಲ್ಲಿ ವಿವರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಕ್ಷಣ ಕ್ಷಣವೂ ತನ್ನ ಅನುಭವದ ಮೂಲಕ ಹೊಸ ಜಾಗೃತ ಸ್ಥಿತಿಗೆ ತಲುಪ್ತಾನೆ ಅನ್ನುವಂಥ ಬೌದ್ಧ ಧರ್ಮದ ಒಂದು ತತ್ವ ಏನಿದೆ, ಆ ತತ್ವದ ಒಂದು ಭಾವವನ್ನು ಈ ಪದ್ಯದಲ್ಲಿ ಡಿ ವಿ ಜಿಯವರು ತರ್ತಾ ಇದ್ದಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?

0: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ನಮ್ಮ ಹೀಗಿದು ಎಫ್ ಎಂ ರೇನ್ಬೋ ಇದು ಟ್ಯೂನ್ ಮಾಡಿದ್ದೀರಾ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 1:31:55. ನಾವಿದ್ದೀವಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಒಂದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಸಾಕ್ತೀನಿ. ಇದು ಒಂದು ದಿನದ ವಿಶೇಷತೆ ಖಂಡಿತ ಅಲ್ಲ, ನಮ್ಮ ಜೀವಮಾನದ ಪೂರ್ತಿ ಈ ಭೂಮಿಗೆ ಕಾಲಿಟ್ಟ ದಿನದಿಂದ ಹಿಡಿದು ಈ ಭೂಮಿಯಿಂದ ನಾವು ವಾಪಸ್ ಹೋಗುವ ತನಕ ನೆನಪಿಸಬೇಕಾದಂಥ ದಿನ ಇಂದಿನ ವಿಶೇಷ. ಏನು ಅಂಥ ವಿಶೇಷ ಅಂತ ಹೇಳಿದ್ರೆ, ಈ ಭೂಮಿಯನ್ನು ನಾವು ನೋಡೋದಕ್ಕೆ ಕಾರಣೀಭೂತರು ನಮ್ಮ ಪೋಷಕರು. ನಮ್ಮ ಪೋಷಕರು ನಮ್ಮ ಕುಟುಂಬ. ನಮ್ಮ ಕುಟುಂಬ ಅಂತ ಹೇಳಿದ ತಕ್ಷಣ ಮೊದಲು ನಮಗೆ ನೆನಪಾಗೋದು ಕೂಡ ನಮ್ಮ ಪೋಷಕರೇ. 1980s ಈಚೆಗೆ ಕುಟುಂಬದ ಪಾತ್ರವನ್ನು ವಿಶ್ವಸಂಸ್ಥೆ ತುಂಬ ಗಂಭೀರವಾಗಿ ಪರಿಗಣಿಸುತ್ತೆ. ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒಂದು ಕುಟುಂಬ ಎಂಥ ಪ್ರಧಾನ ಪಾತ್ರ ವಹಿಸುತ್ತೆ, ಅದರಲ್ಲೂ ಪೋಷಕರು ಪ್ರಧಾನವಾಗಿ ಗುರುತಿಸ್ಕೊಳ್ತಾರೆ ಅನ್ನುವಂಥದ್ದು. ಮಕ್ಕಳ ವ್ಯಕ್ತಿತ್ವದ ಸಂಪೂರ್ಣ ರಚನೆ ಇರ್ಬೋದು, ಜೊತೆಗೆ ಸಾಮರಸ್ಯದ ಮೂಲಕ ಅವರನ್ನು ಬೆಳೆಸೋದಿರ್ಬೋದು, ಒಂದು ಕೌಟುಂಬಿಕ ವಾತಾವರಣದಲ್ಲಿ ಸಂತೋಷ, ಪ್ರೀತಿ, ತಿಳುವಳಿಕೆಯ ವಾತಾವರಣವನ್ನು ಕಲ್ಪಿಸಿ ಮಕ್ಕಳ ಸರ್ವತೋಮುಖ ಏಳಿಗೆಗೆ ಕಾರಣವಾಗುವರು ಪೋಷಕರು. ಏನಿವತ್ತು ಪೋಷಕರ ಬಗ್ಗೆ ಮಾತುಕತೆ ಅಂತ ಕೇಳ್ತಾ ಇದ್ದೀರಾ? ಹೌದ್ರಿ, ಇವತ್ತು ಜಾಗತಿಕ ಪೋಷಕರ ದಿನ. ಸೊ ನಮ್ಮ ಪೋಷಕರಿಗೊಂದು ಧನ್ಯವಾದವನ್ನ ಹೇಳುವಂತ ದಿನ ಕೂಡ ಹೌದು. ಈ ದಿನದ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗೋಣ. ನೀವು ಕೂಡ ಈ ಹೊತ್ತಲ್ಲಿ ನಿಮ್ಮ ಪೋಷಕರಿಗೆ ನಿಮ್ಮ ತುಂಬ ಹೃದಯದಿಂದ ಧನ್ಯವಾದವನ್ನ ಅರ್ಪಿಸ್ಬೋದು. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಆರ್ಜಿ ರಮ್ಯಾ.

0: ಜಾಗತಿಕ ಪೋಷಕರ ದಿನದ ಪ್ರಯುಕ್ತ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. 2012 ಸಾಮಾನ್ಯ ಸಭೆ ಇದನ್ನ ಗೊತ್ತಪಡಿಸುತ್ತೆ, ಜಾಗತಿಕ ಪೋಷಕರ ದಿನವನ್ನು. ಪೋಷಕರು ಮಕ್ಕಳಿಗೆ ಕೊಡುವಂಥ ನಿಸ್ವಾರ್ಥ ಸೇವೆ ಇರ್ಬೋದು, ಬದ್ಧತೆ ಇರ್ಬೋದು, ಜೊತೆಗೆ ಈ ಸಂಬಂಧ ಏನಿದೆ ಪೋಷಕರು ಮತ್ತು ಮಕ್ಕಳ ಸಂಬಂಧ, ಅದನ್ನು ಪೋಷಿಸುವಲ್ಲಿ ಅವರ ಜೀವಮಾನದ ತ್ಯಾಗ ಇರುತ್ತಲ್ಲ, ಇದೆಲ್ಲವನ್ನು ಶ್ಲಾಘಿಸೋದಕ್ಕೋಸ್ಕರ ಒಂದು ಅವಕಾಶವನ್ನು ಒದಗಿಸಬೇಕು ಅಂತ ಹೇಳಿ ಈ ಜಾಗತಿಕ ಪೋಷಕರ ದಿನ ಜಾರಿಗೆ ಬರುತ್ತೆ 2012. ಒಟ್ಟಾರೆ ಇದು ಏನು ಗೊತ್ತಾ, ಕುಟುಂಬಗಳಿರ್ಬೋದು, ಪೋಷಕರು, ಆರೈಕೆದಾರರು ಅಂತ ಯಾರೆಲ್ಲ ಇರ್ತಾರೆ ಮಕ್ಕಳಿಗೆ, ಅವರೆಲ್ಲರ ಯೋಗಕ್ಷೇಮ ಅಭಿವೃದ್ಧಿಯಲ್ಲಿ ಮಕ್ಕಳು ಕೂಡ ಪಾತ್ರ ವಹಿಸಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದರ ಜವಾಬ್ದಾರಿಯನ್ನು ಹೇಳುವಂಥ ದಿನವಾಗಿ ಈ ಒಂದು ದಿನವನ್ನು ಕನ್ಸಿಡರ್ ಮಾಡಲಾಗುತ್ತೆ. ಕೂಡ ಗುರುತಿರ್ಬೋದು, ನಮ್ಮ ಮಕ್ಕಳಿಗೆ ನಾವು ಕೊಡುವಂಥದ್ದು ಪ್ರೀತಿ ಇರ್ಬೋದು, ಆರೈಕೆ ಇರ್ಬೋದು, ಸಮಾಜದಲ್ಲಿ ಅವರಿಗೆ ಒದಗಿಸುವಂಥ ಅವಕಾಶಗಳಿರ್ಬೋದು, ಜೊತೆಗೆ ಕೊಡುವಂಥ ರಕ್ಷಣೆ ಇರ್ಬೋದು, ಆರ್ಥಿಕ ಭದ್ರತೆ, ಸ್ಥಿರತೆ, ಎಲ್ಲವೂ ಕೂಡ ಪೋಷಕರು ಮಕ್ಕಳಿಗಾಗಿ ಮಾಡುವಂಥದ್ದು. ಇದೆಲ್ಲವನ್ನ ಸ್ಮರಿಸಿ ನಾವು ಅವರಿಗೆ ಧನ್ಯವಾದವನ್ನ ಹೇಳೋದಕ್ಕೆ ಈ ಜಾಗತಿಕ ಪೋಷಕರ ದಿನವನ್ನ ಜಾರಿಗೆ ತರಲಾಗಿದೆ.
1: ನೀ ನಗು ಇನ್ನು ಇನ್ನು ಇನ್ನು ನಗು.

0: ಬಿಡುವು.
1: ಅಮ್ಮ ನೀನು ನಕ್ಕಯೇ, ನಮ್ಮ ಬಾಳೆ ಚಕ್ಕದೆ.
2: ಅಮ್ಮ ನೀನು ನಕ್ಕರೆ, ನಮ್ಮ ಬಾಳೆ ಸಕ್ಕರೆ.
1: ಸಿಡುಕ

ಪೋಷಕರು ಅನ್ನೋದೇ ಬಹುಶಃ ದೇವರು ಕೊಟ್ಟಂತ ಅತಿ ದೊಡ್ಡ ವರ, ಅಮೂಲ್ಯವಾದಂತ ವರ. ಆ ವರವನ್ನ ಪಡೆದಿರುವಂತ ಎಲ್ಲರೂ ಕೂಡ ಧನ್ಯರೇ ಅಲ್ವೇ? ಹಾಗಾಗಿ ಧನ್ಯವಾದ ಹೇಳೋದಕ್ಕೆ ಒಂದು ಒಳ್ಳೆ ಅವಕಾಶ ಈ ದಿನ ನಮಗೆ ವಿಶ್ವಸಂಸ್ಥೆ ಕಲ್ಪಿಸಿಕೊಟ್ಟಿರುವಂತದ್ದು. ಜಾಗತಿಕ ಪೋಷಕರ ದಿನದ ಪ್ರಯುಕ್ತ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮ ಆರಿಸ್ತಾ ಬಂದ್ರಿ. ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡುವಂತೂ ಹಾಡುಗಳು ಅಮೋಘವಾಗಿತ್ತು ಅಂತ ಹೇಳಿ ಹನುಮಂತೇಗೌಡರು ಹಾಡ್ಲಿಯಿಂದ ಹೇಳ್ತಾ ಇದ್ರೆ, ನನ್ನ ಇವತ್ತಿನ ಸ್ಥಿತಿಗೆ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನನ್ನ ಚಿಕ್ಕಪ್ಪ ಭೋಜರಾಜ್ ಕಾರಣ, ಈ ಸುದಿನ ಅವರಿಗೆ ಅರ್ಪಣೆ ಅಂತ ಹೇಳಿ ಚಂದ್ರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಒಟ್ಟಾರೆ ಇಂದು ಆಫೀಸ್ನಲ್ಲಿದ್ದರೆ ಮನೆಗೆ ಹೋಗಿ ತಕ್ಷಣ ನಿಮ್ಮ ತಂದೆ ತಾಯಿಗೊಂದು ಧನ್ಯವಾದ ಹೇಳಿ, ಅಥವಾ ನಿಮ್ಮನ್ನು ಯಾರು ಪೋಷಿಸಿ ಬೆಳೆಸಿದ್ರು, ಯಾರು ನಿಮ್ಮ ಆರೈಕೆಯಲ್ಲಿ ತೊಡ್ಕೊಂಡಿದ್ರು, ಅವರೆಲ್ಲರೂ ಕೂಡ ನಮಗೆ ಪೋಷಕರಿಗೆ ಸಮಾನರಾಗಿ ನಿಲ್ಲುವಂಥವ್ರು, ಅವರೆಲ್ಲರಿಗೂ ಕೂಡ ಒಂದು ಧನ್ಯವಾದ ಹೇಳುವಂಥ ಸದವಕಾಶ ಇಂದು ನಿಮಗಾಗಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇದ್ದೀನಿ ಸಂಜೆ ತನಕ, ನಿಮ್ಮ RJ ರಮ್ಯಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಂ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ

0: ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಮ್ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 12 ಸಚಿವರ ಹೆಸರುಗಳಿದ್ದು, ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ 2, ಪರಿಶಿಷ್ಟ ಪಂಗಡದ 1ರಿಗೆ, ತಲಾ 2 ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ, 1 ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ. ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಎರಡನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ಧತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53 ರೂಪಾಯಿ 50 ಪೈಸೆಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
1: ಸರ್, ತಾವು ಇದರ ಜೊತೆ ಜೊತೆಗೆ ಈ ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ತಾವು ಕೆಲಸ ಮಾಡ್ತಾ ಮಾಡ್ತಾ ಒಂದು ಮುಖ್ಯವಾಗಿ ಇನ್ನೊಂದು ಯಾವುದೋ ಒಂದು ಆರ್ಥಿಕವಾಗಿ ನಮ್ಗೆ ನಿರಂತರವಾಗಿ ಬರುವಂತಹ ಆದಾಯ ಇರುವಂತಹ ಕೆಲಸ ಅಂತ ಅನ್ನೋದು ಬೇಕಾಗತ್ತೆ
2: ಸರ್. ಖಂಡಿತ, ಅದು ಖಂಡಿತ. ನಾನು HCL ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂಥವನು, ಆಡಳಿತಾಧಿಕಾರಿಯಾಗಿ ನಾನು ನಿವೃತ್ತಿ ಆದೆ. ಈಗ ಸದ್ಯಕ್ಕೆ ನಂದೇ ಒಂದು ಪರಂಪರಾ ಕಲ್ಚರಲ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ

0: ಬಂದ್ಬಿಟ್ಟಿದ್ದಾವೆ, ಸಾವಿರಾರು
1: ಸರ್ ಯಾವತ್ತು ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ ಮಕ್ಕಳಿಗೆ. ಈಗ
0: ಮಕ್ಕಳಿಗೆ ಒಂದು ಕಥೆ ಹೇಳ್ಬೇಕಂತಂದಾಗ ಅಲ್ಲಿ ಭಾಷಾ ಜ್ಞಾನ ಅದು ಬರುತ್ತೆ, ಸ್ಪಷ್ಟತೆ ಬರುತ್ತೆ. ಅವರಲ್ಲಿ ಮೊದಲಿಂದನೇ ಯಾವುದು ಅಲ್ಪಪ್ರಾಣ ಮಹಾಪ್ರಾಣ ಉಚ್ಚಾರ ಹೇಗೆ ಇರುತ್ತದೆ ಅಂತ ಅನ್ನೋದನ್ನ ಅಲ್ಲಿಂದನೇ ಕಲಿಸ್ಬಿಟ್ರೆ ಬಹುಶಃ ಭಾಷಾ ಶುದ್ಧತೆ ಅಲ್ಲಿ ಬರ ಸಾಧ್ಯತೆ ಇರುತ್ತೆ.
1: ಕಥೆನ ಹೇಗೆ ಹೇಳಬೇಕು, ಮಕ್ಕಳಿಂದ ಕತೆ ಓದಿಸ್ತೀವಿ. ಸರಿ, ಒಂದು ಇನ್ಸಿಡೆಂಟ್ ನಾನು ಹೇಳ್ಬೇಕು ನಿಮಗೆ. ಒಂದು ಶಾಲೆಗೆ ಹೋದ್ವಿ ಸರ್, ಈ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬ ಮಗು ಅಳ್ತಾ ನಿಂತ್ಬಿಟ್ಟ, 7ನೇ ಕ್ಲಾಸ್ ಆತ ದೀಪಕ್ ಅಂತೇಳಿ. ಅಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅಂದ್ರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾನೆ. ಏನಯ್ಯ ಯಾಕೆ ಅಳ್ತಾ ಇದೀಯ ಅಂತ ಅಂದ್ರೆ ನಾನು ಕತೆ ಹೇಳ್ಬೇಕು ಅಂತ ನಿಂತ್ಕೊಂಡ. ಆಯ್ತಪ್ಪ ಹೇಳು ಅಂದ್ವಿ. ಸರ್ ನಿಂತ್ಕೊಂಡ ಸರ್ ಕತೆ ಹೇಳ್ತಾನೆ ಅವನು, ನಾವು ನಾಚ್ಕೋಬೇಕು ಸರ್ ಅಷ್ಟು ಚೆನ್ನಾಗಿ, ನಮಗಿಂತ ಚೆನ್ನಾಗಿ
0: ನೋಡಿ.
1: ಅಲ್ಲಿ
0: ಸಿಕ್ಕಲ್ಲ ನಿಮ್ಗೆ
1: ಈ ಸಿಕ್ಕಾಪಟ್ಟೆ ಈ ತರ ಸುಮಾರು ಜನ ನಮಗೆ ಸುಮಾರು ಅನುಭವಗಳಾಗಿದೆ ನಮಗೆ. ಅಂತ ಮಕ್ಕಳಲ್ಲೂ ಕೂಡ ಒಂದು ಸಂವಹನಶೀಲತೆ ಇದೆ.
0: ಸರ್ ಈಗ ನಾಟಕಕ್ಕೆ ಬರೋಣ. ಮತ್ತೆ ಅನೇಕ ನಾಟಕಗಳನ್ನು ಕೇಳಿರ್ತಾವು, ಅನೇಕ ಕಲಾವಿದರು ಕೂಡ ಸ್ಮೃತಿಯಲ್ಲಿ ಇದ್ದಾರೆ.
1: ಹೌದು,
0: ನಿಮ್ಮ ಜೊತೆಗಾರರು ಇದ್ದಾರೆ ಮತ್ತು ಇಲ್ಲಿ ನಿರ್ದೇಶನ ಜವಾಬ್ದಾರಿ ಹೊತ್ಕೊಂಡಂತ ಅಧಿಕಾರಿಗಳು ಕೂಡ ಇದ್ದಾರೆ.
1: ಹೌದು,
0: ಹೆಂಗೆ ಯಾರ್ಯಾರನ್ನ ನೆನೆಸಬಹುದು ಈ ಟೈಮಲ್ಲಿ?
1: ಸರ್ ನನಗೆ, ನಾನು ಮೊದಲಿಗೆ 88 ಅಂತ ಹೇಳಿದ್ನಲ್ಲ, ನಾನು ಆಕಾಶವಾಣಿ ಒಳಗಡೆ ಬಂದದ್ದು ನನ್ನ ಮೊದಲೇ ನಾಟಕ. ಅದೇನು ಅಂತಂದ್ರೆ ಇದು ಗೌತಮಿ ಹೇಳಿದ ಕಥೆ ನಾಟಕ. ಅದು ನನಗೆ ಒಂದು ಪಾತ್ರ ಕೊಟ್ರು. ನನ್ನ ಎದುರಾಳಿ ಪಾತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಇವರು ವಿನಯಾ ಪ್ರಸಾದ್ ಅವರು, ಆಗ್ಲೇ ದೊಡ್ಡ ಹೆಸರು ಮಾಡಿದಂಥ ಅಭಿನೇತ್ರಿ ಆಕೆ. ಆಕಾಶವಾಣಿಯಲ್ಲೂ ಕೂಡ ಒಂದು ಗಟ್ಟಿ ಧ್ವನಿ. ಅವರು ಆ ಗೌತಮಿ ಪಾತ್ರವನ್ನು ಅವ್ರು ಮಾಡಿದ್ರು. ನನಗೆ ಕಣ್ವನ ಪಾತ್ರನ ಕೊಟ್ಟಿದ್ರು, ಕಣ್ವ ಮಹರ್ಷಿಗಳ ಪಾತ್ರ ನಂದು, ಭಾರದ್ವಾಜ ಅಂತ ಹೇಳಿ ಹೇಳಬೇಕು. ಅದನ್ನ ಡೈರೆಕ್ಟ್ ಮಾಡ್ತಿದ್ದಂಥವ್ರು ನಮ್ಮ ಯಮುನಾಮೂರ್ತಿ ಅವರು. ಬಹಳ ದೊಡ್ಡ ಹೆಸರು ಆಕಾಶವಾಣಿಯಲ್ಲಿ. ಅವರದ್ದು ಒಂದು ಮಮತಾ ಮಯಿ ಸರ್ ಆಕೆ, ಬೆಳೆಸಿದವರು ಯಮುನಾಮೂರ್ತಿ ಅವರು. ಆಮೇಲೆ ಕೆಎಸ್ ನಿರ್ಮಲಾದೇವಿ, ಯಮುನಾಮೂರ್ತಿ ಅವರು ನಾಟಕ ನಿರ್ದೇಶನ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು ಅದೇ ಭಾರದ್ವಾಜ ಅಂತೇಳಿ ಒಂದು ಎದುರಾಳಿ ಪಾತ್ರ. ನನಗೆ ಭಾರದ್ವಾಜ ಭಾರದ್ವಾಜ ಬರ್ತಾ ಇಲ್ಲ ಸರಿಯಾಗಿ, ಭರದ್ವಾಜ ಭರದ್ವಾಜ ಅಂತ ಹೇಳ್ತಾ ಇದ್ದೆ ನಾನು. ರಾಮಣ್ಣ ನೀವೆಂತ ವಾಯ್ಸ್ ಇಟ್ಕೊಂಡಿದ್ದೀರಿ ಗೊತ್ತಾ, ಇದೊಂದ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಅದ್ಭುತವಾಗಿ ಬರ್ತಾ ಇದೆ ಅಂತ ಅಂದ್ರು. ಎದುರುಗಡೆ ಆಯಮ್ಮ ಇದಾರೆ, ವಿನಯಾ ಪ್ರಸಾದ್ ಇದಾರೆ, ಅನುಭವಿ ಪಾತ್ರಧಾರಿಗಳಿದ್ದಾರೆ, ನಾನು ಹೊಸಬ ಆಯ್ಕೆಯಾಗಿ ಬಂದಿರುವಂತವನು. ರಾಮಣ್ಣ ಆಗತ್ತೆ ನೀವು ಮಾಡಿ, ಆಗತ್ತೆ ನೀವು ಮಾಡಿ. ಆ ಕಾನ್ಫಿಡೆನ್ಸ್ ನ ತುಂಬಿದ್ರು ಸರ್, ಭಾರದ್ವಾಜ ಬಂತು ನೋಡಿ ಅದ್ದು ಅಂತೇಳಿ ಹುರಿದುಂಬಿಸಿದ್ರು. ಆಮೇಲೆ ಅನೇಕ ನನಗೆ ಬೆಳಕಿನಂಗಳ ಅನ್ನುವಂತ ಒಂದು ರೇಡಿಯೋ ಧಾರಾವಾಹಿಗಳು ಶುರುವಾದವು. ಪದೇ ಪದೇ ಅವಕಾಶಗಳನ್ನು ಕೊಟ್ಟರು ಆಕಾಶವಾಣಿಯವರು. ಪಾತ್ರಕ್ಕೆ ತಕ್ಕ ಧ್ವನಿ, ಧ್ವನಿಗೆ ತಕ್ಕ ಪಾತ್ರಗಳು, ಹೀಗೆ ನನಗೆ ಅವಕಾಶಗಳ ಮೇಲೆ ಅವಕಾಶಗಳು ಆಕಾಶವಾಣಿ ಒದಗಿಸ್ಕೊಡ್ತಾ ಬಂತು ಸರ್. ಕಂಪನಿಯ ಪೆಂಪು ಇಂಪು ಅಂತೇಳಿ ಒಂದು ರಂಗಭೂಮಿಗೆ ಸಂಬಂಧಪಟ್ಟಂತ ಒಂದು ಸರಣಿ ಮಾಡಿದ್ರು. ಅದನ್ನ ಮಾಡಿದಂಥವ್ರು ಸಿವಿ ಶಿವಶಂಕರ್, ಬಹಳ ಹೆಸರಾಂತ ರಂಗಕರ್ಮಿನೂ ಆಗಿದ್ರು. ಇವರಿಗೆಲ್ಲ ಯಾರೋ ರಾಜ್ಕುಮಾರ್ ಅವರಿಗೆಲ್ಲ ನಾಟಕಗಳನ್ನ ಕಲಿಸಿದಂಥವ್ರು. ಅದಾದ್ಮೇಲೆ ಸ್ಟೇಜ್ ಪ್ರೋಗ್ರಾಮ್ ಮಾಡಿದ್ರು, ಅದನ್ನ ಕೆಎಸ್ ನಿರ್ಮಲಾದೇವಿ ಅವರು ಅದರ ನೇತೃತ್ವ ವಹಿಸಿಕೊಂಡಿದ್ರು. ರಾಮಣ್ಣ ಹೊರಗಡೆ ಎಲ್ಲ ನಿರೂಪಣೆ ಮಾಡ್ತಿರ್ರಿ, ನಮ್ ಕಾರ್ಯಕ್ರಮ ಯಾಕೆ ನಿರೂಪಣೆ ಮಾಡಬಾರ್ದು ನೀವು? ಮೇಡಮ್ ಅದು ಸಿಕ್ಕಂತ ದೊಡ್ಡ ಮಹದವಕಾಶ ಅಂತ ಹೇಳಿ ನಾನು ಆ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ನಾನು ಅದು ಮಾಡಿದ್ದೆ. ಆಮೇಲೆ ಭಾರತ ಸಿಂಧು ರಶ್ಮಿ ಅಂತೇಳಿ ಡಾಕ್ಟರ್ ಎನ್ ರಘು ಅವರು ಅದನ್ನ ನಿರ್ದೇಶನ ಮಾಡಿದ್ರು. ಅದು ಕೂಡ ನಾನು ತುಂಬಾ ನೆನಪಿನಲ್ಲಿ ಇಡಬೇಕಾದಂತ ಒಂದು ಸರಣಿ ಕಾರ್ಯಕ್ರಮ ಅದು.
0: ಅಂದ್ರೆ ನಿಮ್ಮ ಒಂದು ಕಂಠದ ವೈಶಿಷ್ಟ್ಯತೆ ಆಗಿದೆ, ಆದ್ರೆ ಸತತವಾಗಿ ಅದು ಬಳಕೆಗೆ ಬರ್ತಾ ಇರಬೇಕು ಆಕಾಶವಾಣಿಗೆ,
1: ಆಕಾಶವಾಣಿಯ ಭಿಕ್ಷೆ ಅಂತ.
0: ಅಂದ್ರೆ ಅದೊಂದು ಉದಾರತೆ, ಆ ಒಂದು ವೈಶಾಲ್ಯತೆ ಮತ್ತು ಆಕಾಶವಾಣಿಯನ್ನ ಅಷ್ಟು ಅಭಿಮಾನದಿಂದ ಹೇಳ್ಕೊಳ್ಳುವಾಗ ಈ ರೀತಿ.
1: ಸರ್ ಆಕಾಶವಾಣಿ ಇವತ್ತಿಗೂ ಕೂಡ ಆಕಾಶವಾಣಿ ಕರೆಯುವಂತ ಯಾವುದೇ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಅಂತ ಅಂದ್ರೆ ತಕ್ಷಣ ಒಪ್ಕೊಂಡು ಬರೋರಲ್ಲಿ ನಾನು ಮೊದಲನೇ ನಿಂತ್ಕೋತೀನಿ ನಾನು.
0: ಬಹಳ ಸಂತೋಷ, ಬಹಳ ಸಂತೋಷ. ತಾವೊಬ್ಬ ಕಂಠದಾನ ಕಲಾವಿದರಾಗಿ ಬೇರೆ ಬೇರೆ ಕಡೆನೂ ಕೂಡ ತೋಡಿಸ್ಕೊಂಡಿದ್ದೀರಿ ಕಾಣಿಸುತ್ತೆ.
1: ಹೌದು ಸರ್, ನಾನು ಅನೇಕ ಸಾಕ್ಷಿ ಚಿತ್ರಗಳಿಗೆ ಧ್ವನಿಯಾಗಿದ್ದೀನಿ. ಮತ್ತೆ ಈ ಡಿಸ್ಕವರಿ ಚಾನೆಲ್ ಇದೆಯಲ್ವಾ, ಡಿಸ್ಕವರಿ ಚಾನೆಲ್ಗೂ ಕೂಡ ಅನೇಕ ಪಾತ್ರಗಳಿಗೆ ನಾನು ಧ್ವನಿ ಕೊಟ್ಟಿದ್ದೇನೆ. ಆಕಾಶವಾಣಿಯ ಜಾಹೀರಾತುಗಳಿಗೆ ಧ್ವನಿ ಕೊಟ್ಟಿದ್ದೀನಿ, ಟಿವಿ ಧಾರಾವಾಹಿಗಳಿಗೂ ಕೂಡ ಧ್ವನಿ ಕೊಟ್ಟಿದ್ದೀನಿ, ಟಿವಿ ಜಾಹೀರಾತುಗಳು ಕೂಡ ನಾನು ಧ್ವನಿ ಕೊಟ್ಟಿದ್ದೀನಿ ನಾನು.
0: ಸರ್ ಪತ್ರಿಕಾ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದವರಾಗಿ ಈ ಆಕಾಶವಾಣಿ ಮತ್ತು ಪತ್ರಿಕೆ ಎಲ್ಲವೂ ಮಾಧ್ಯಮನೇ ನಿಜ, ದೂರದರ್ಶನ ಕೂಡ ಒಂದು ದೃಶ್ಯ ಆಗುತ್ತೆ, ಒಂದು ಒಂದ್ ಕಡೆ ಅಕ್ಷರ ಬರುತ್ತೆ, ಒಂದು ಧ್ವನಿಯಾಗಿ ಇರುತ್ತೆ. ಈ ಎಲ್ಲದರ ಕಡೆ ತಾವು ತೊಡಸ್ಕೊಂಡಿದ್ದೀರಲ್ಲ, ಈ ಪತ್ರಿಕೆ ಆಕಾಶವಾಣಿ ಅಥವಾ ದೂರದರ್ಶನ ಈ ಎಲ್ಲರ ನಡುವಿನ ಒಂದು ಸಮನ್ವಯತೆ ಅವಶ್ಯಕತೆ ಇದೆಯಾ ಈಗ?
1: ಸರ್, ಖಂಡಿತ ಇದೆ. ಯಾಕೆಂದ್ರೆ ಇವೆಲ್ಲ ಒಟ್ಟಾಗಿ ಕೆಲಸ ಮಾಧ್ಯಮ ಅಂದಾಗ್ಲೇನೆ ಎಲ್ಲ ಒಟ್ಟಾಗಿ ಕೆಲಸ ಮಾಡುವಂತ ಇರಬೇಕು. ಅದು ಇವತ್ತಿಂದ ಅದು ಕಾಣ್ತಾ

0: ಇಲ್ಲ, ಒಂದು ಸಮಗ್ರತೆ ನಮಗೆ ಕಾಣ್ತಾ ಇಲ್ಲ.
1: ನಾವೇ ಶ್ರೇಷ್ಠ, ನಮ್ದೇ ಬಹಳ ಮುಟ್ಟದ್ದು ಅಂತ
0: ಮೀಡಿಯಾದವರು, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಇವತ್ತು ಅಬ್ಬರದ ಮೀಡಿಯಾ ಆಗೋಗಿದೆ, ಆಯ್ತಾ, ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಮತ್ತೆ ಪತ್ರಿಕಾ ಮಾಧ್ಯಮವೂ ಕೂಡ ಅಷ್ಟೇ, ಪತ್ರಿಕೆಗಳನ್ನ ಓದೋರು ಕಡಿಮೆ ಆಗ್ಬಿಟ್ಟಿದ್ದಾರೆ ಈಗ, ಕೇಳೋರು ಇದಾರೆ,
1: ಹೌದು,
0: ನೋಡೋರು ಇದಾರೆ, ಓದೋರು ಕಡಿಮೆ ಆಗಿದ್ದಾರೆ.
1: ಅದೇ ಪತ್ರಿಕೆ ಓದಿದೆ ಅಂತ ನೋಡಿದೆ ಅಂತಾರೆ.
0: ಹೌದು, ಓದಿದೆ ಅಂತ ಹೇಳಲ್ಲ, ನಿಜ.
1: ಹಾಗಾಗಿ ಇವತ್ತು ದೊಡ್ಡ ದೊಡ್ಡ ಚಿತ್ರಗಳು ಅವರು ಪ್ರಿಂಟ್ ಮಾಡ್ತಾರೆ
0: ಸರ್,
1: ಇಡೀ ಪೇಜ್ ಗಟ್ಲೇನೆ ಚಿತ್ರನೇ ಇರ್ತದೆ.
0: ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಇದನ್ನ ನಿಜವಾಗ್ಲೂ ಗಟ್ಟಿಯಾಗಿ ಹಿಡಿದು ನಿಂತಿರುವಂತಹದ್ದು, ಪ್ರಸಾರ ಮಾಡ್ತಿರುವಂತಹದ್ದು ಆಕಾಶವಾಣಿ ಮಾಧ್ಯಮ ಮಾತ್ರ, ಮತ್ತೆ ನಮ್ಮ ದೂರದರ್ಶನ.
1: ದೂರದರ್ಶನ,
0: ನಾನು ಉಳಿದ ಖಾಸಗಿ ಚಾನೆಲ್ಗಳ ಬಗ್ಗೆ ಮಾತಾಡ್ತೇನೆ,
1: ಹೇಳೋದು ಬೇಡ ಈಗ.
0: ಖಾಸಗಿ ಚಾನೆಲ್ಗಳ ಬಗ್ಗೆ ನಾನು ಮಾತಾಡ್ತೇನೆ.
1: ಜನರು ಕೂಡ ಯಾವುದು ಉತ್ತಮ, ಯಾವ್ದರಲ್ಲಿ ಏನು ನಡೀತಾ ಇದೆ, ಯಾವುದು ನಮ್ಗೆ ಬೇಕಾಗಿಲ್ಲ ಸದ್ಯಕ್ಕೆ ಅಂತ ಅನ್ನೋದನ್ನ ಬೇಕಾದ್ರೆ ಹೇಳಬಲ್ರು.
0: ಹೌದು,
1: ಆದ್ರೆ ಅದಕ್ಕೆ ಯಾಕೋ ಅಂಟ್ಕೊಂಡ್ಬಿಟ್ಟಿದ್ದಾರೆ.
0: ನಿಜ ನಿಜ,
1: ಹೇಳೋದು ಆಕಾಶವಾಣಿ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ, ನಿಜ. ನೋಡಿದ್ದೇನೆ, ನೋಡೋ ಅಂತ ಕೆಲಸ ಮಾಡ್ತಿದ್ದಾರೆ ಈಗ
0: ಸರ್. ನಮ್ಗೆ ಏನು ತಂದ್ರೆ, ಜನರ ಅಭಿರುಚಿಯನ್ನ ಕೆಡಿಸೋ ಕಡೆ ಮುಖ ಮಾಡ್ತಾ ಇದೀವೇನೋ ಅಂತ ಅನ್ಸೋಕ್ ಶುರುವಾಗಿದೆ. ಆದ್ರೆ ಆಕಾಶವಾಣಿ ಮತ್ತೆ ದೂರದರ್ಶನ ಆ ಹಂಬಲಕ್ಕೆ ಬಿದ್ದಿಲ್ಲ, ಇದುವರೆಗೂ ಬಿದ್ದಿಲ್ಲ,
1: ಬೇಕಾಗಿಲ್ಲ. ಯಾಕಂದ್ರೆ ಸರ್ಕಾರದ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಏನು ತಲುಪಿಸಬೇಕು ಅಂತ ಒಂದು
0: ಜವಾಬ್ದಾರಿ ಇದೆ ಸರ್, ಜವಾಬ್ದಾರಿ ಇದೆ, ಬದ್ಧತೆ ಇದೆ.
1: ಹೌದೌದು,
0: ಆ ಬದ್ಧತೆ ನಾವು ಖಾಸಗಿ ಚಾನೆಲ್ಗಳಲ್ಲಿ ಕಾಣ್ತಾ ಇಲ್ಲ. ಈವನ್ ಖಾಸಗಿ ರೇಡಿಯೋ ವಾಹಿನಿಗಳಿದೆಯಲ್ಲ, ಅಲ್ಲೂ ಕೂಡ ನಾವು ಭಾಷೆನ ಆ ಮೂಲಕವಾಗಿ ಕೆಡಿಸ್ತಾ ಇದ್ದೇವೆ.
1: ಹೌದೌದು ಸರ್, ಈಗ ನಾವು ನೀವೆಲ್ಲರೂ ಕೂಡ ಗಮನಿಸ್ತಾ ಇದೀವಿ ಕನ್ನಡ ಹೇಗಿರಬೇಕು ಅಂತ ಹೇಳಿ. ಈಗ ದೊಡ್ಡ ದೊಡ್ಡ ಒಂದು ಯಾವ್ದೋ ಟಿವಿ ಮಾಧ್ಯಮನೇ ತಗೋಣ, ಯಾವ್ದೋ ಒಂದು ಖಾಸಗಿ ಚಾನೆಲ್, ಅವರು ಎಂಥವ್ರನ್ನಲ್ಲಿ ಇಟ್ಟಿರ್ಬೇಕು ಅಂತವ್ರು ಇಟ್ಟಿಲ್ಲ, ಅಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಸಮಸ್ಯೆ ಇರೋರೇ ಓದ್ತಿರ್ತಾರೆ
0: ಸರ್,
1: ಹೇಳ್ತಿರ್ತಾರೆ
0: ಇಂಗ್ಲಿಷ್ ಮಯ, ಅದು ಕಂಗ್ಲೀಷ್ ಅಂತ ಅನ್ಕೊಳ್ಳಿ. ಕನ್ನಡವೂ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಕನ್ನಡವನ್ನ ಯಾವ ರೀತಿ ಉಚ್ಚಾರ ಮಾಡಬೇಕು ಅಂತ ಗೊತ್ತಿಲ್ಲ, ಭಾಷೆಯನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಕನ್ನಡ ಗೊತ್ತಿದ್ರು ಕೂಡ ಕನ್ನಡಿಗರೇ ಕೇಳ್ತಾ ಇದ್ದಾರೆ ಅಂತ ಇದ್ರು ಕೂಡ ಇಂಗ್ಲಿಷ್ ನ ಹೇಳುವಂತ ಒಂದು ಪ್ರಮೇಯ ಬಂದ್ಬಿಟ್ಟಿದೆ ಅವರಿಗೆ,
1: ಬರುತ್ತೆ
0: ಯಾಕೆ ಅಂತ ಗೊತ್ತಿಲ್ಲ
1: ಸರ್. ಈಗ ನಮ್ಮ ಭಾಷೆ ಚೆನ್ನಾಗಿ ಇರಬೇಕು ಅಂತಂದ್ರೆ ಈ ಅನೇಕ ಸಾಂಸ್ಕೃತಿಕ ಹಿನ್ನೆಲೆ ಬೇಕಾಗತ್ತೆ, ಅಂದ್ರೆ ಜ್ಞಾನ ಬೇಕಾಗತ್ತೆ.
0: ಹೌದು,
1: ಜಾನಪದ ತಿಳ್ಕೊಂಡಿರ್ಬೇಕು, ಸಾಹಿತ್ಯದ ಬಗ್ಗೆ ಜ್ಞಾನ ಇರಬೇಕು, ಎಲ್ಲವನ್ನು ತಿಳ್ಕೊಂಡಾಗ ಮಾತ್ರ ಆಕಾಶವಾಣಿಯಲ್ಲಿ ಅಂತ ವ್ಯಕ್ತಿ ಒಂದು ಉತ್ತಮವಾದಂತಹ ಭಾಷಣ ಕೊಡಬಲ್ಲ ಅಥವಾ ಒಂದು ಕಾರ್ಯಕ್ರಮ ಕೊಡಬಲ್ಲ.
0: ನಿರೂಪಕನಾಗಿ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಕೈಯಾಡಿಸಿರ್ಬೇಕು, ಎಲ್ಲಾ ಕ್ಷೇತ್ರಗಳ ಪರಿಚಯನಾದ್ರೂ ಕನಿಷ್ಠ ಪರಿಚಯ ಇರಬೇಕು, ಅದು ಜಾನಪದ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ನಾಟಕ ಇರ್ಬೋದು, ಚಿತ್ರಕಥೆ ಇರ್ಬೋದು, ಚಿತ್ರ ಸಂಗೀತ ಇರಬಹುದು, ಆಯ್ತಾ, ಸಿನಿಮಾ ಇರ್ಬೋದು, ಎಲ್ಲವೂ ಈ ಎಲ್ಲ ಕ್ಷೇತ್ರಗಳ ವ್ಯಕ್ತಿಗಳ ಪರಿಚಯ ಕೂಡ ನಿಮ್ಗೆ ಸಾಕಷ್ಟು ಮಟ್ಟಿಗೆ ನೀವು ತಿಳ್ಕೊಂಡಿರ್ಬೇಕು. ಇಲ್ಲವ್ರೆ ನೀವು ಯಾವುದೋ ಒಂದು ರೀತಿಯ ಒಂದು ಬಗೆಯ ಕಾರ್ಯಕ್ರಮಕ್ಕೆ ನಿರೂಪಕರಾಗ ಹೋಗಿರಲ್ಲ, ಬೇರೆ ಬೇರೆ ಆಯಾಮಗಳ ಕಾರ್ಯಕ್ರಮಗಳಿಗೆ ಪುಸ್ತಕ ಬಿಡುಗಡೆ ಇರ್ಬೋದು, ಪುಸ್ತಕ ಬಿಡುಗಡೆ ಅಂದ್ರೆ ಆ ಪುಸ್ತಕಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಸಾಹಿತ್ಯ ಅಂತ ಅಂದ್ರೆ ಸಾಹಿತ್ಯ ಬಗ್ಗೆ ಗೊತ್ತಿರಬೇಕು, ಸಾಹಿತಿಗಳ ಬಗ್ಗೆ ಗೊತ್ತಿರಬೇಕು.
1: ಒಟ್ಟು ನೀವು ಹೇಳೋದು ಹೆಂಗಂದ್ರೆ, ಈಗ ವ್ಯಕ್ತಿ ಪರಿಪೂರ್ಣ ಆಗಿರ್ಬೇಕಂತಂದ್ರೆ ತನ್ನ ಸುತ್ತಲಿನ ಎಲ್ಲಾ ವಿಚಾರಗಳನ್ನು ಅರಿತಿರ್ಬೇಕು, ಅವಾಗ ಮಾತ್ರ
0: ಕಿವಿನ ಯಾವಾಗಲೂ ತೆರೆದಿಟ್ಕೊಂಡಿರ್ಬೇಕು, ಕಣ್ಣುಗಳನ್ನ ಯಾವಾಗಲೂ ತೆರೆದಿಟ್ಕೊಂಡಿರ್ಬೇಕು.
1: ಈ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಿಮಗೆ ಸಿನಿಮಾ ಕ್ಷೇತ್ರಗಳಲ್ಲಿ ಏನಾದರೂ ಅವಕಾಶ ಸಿಗ್ತಾ?
0: ಸಿನಿಮಾ ಕ್ಷೇತ್ರಗಳಲ್ಲಿ ಅವಕಾಶಗಳು ಸಿಕ್ಕಿದ್ವು. ನಾನು ಬಿ ರಾಮಮೂರ್ತಿ ಅವರು, ಗೀತಪ್ರಿಯ ಇವ್ರ ಜೊತೆಲೆಲ್ಲ ಒಡನಾಟದಲ್ಲಿದ್ದೆ. ಅವರ ಕೆಲವೊಂದು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗೂ ಕೂಡ ನಾನು ಕೆಲಸ ಮಾಡ್ತಿದ್ದೆ. ಆದರೆ ನಮ್ಮ ಏನೋ ನಾನು ಹೆಚ್ ಎಲ್ ಅನ್ನುವಂತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ, ರಜೆಗಳನ್ನ ಹಾಕೊಂಡು ಹೋಗೋದು ಅಲ್ಲಿ, ಅದು ಏನು ಅಂದ್ರೆ ನಿಮ್ಮ ಪೇಷನ್ಸ್ ನ ಕೇಳುವಂತ ಮಾಧ್ಯಮಗಳವು. ಸೊ ಹಾಗಾಗಿ ಅಲ್ಲಿಂದ ಹೊರಗಡೆ ನಿಂತುಬಿಟ್ಟೆ ನಾನು. ಈವನ್ ಧಾರಾವಾಹಿಗಳು ಕೂಡ ನಾನು ಹೋಗ್ಲಿಲ್ಲ.
1: ಇಲ್ಲ, ಈ ಕಡೆ ನಮ್ಮ ಕೆಲಸನೂ ಕೂಡ ಅದು ನಿರಂತರವಾಗಿ ಸಾಗಬೇಕು. ಎಲ್ಲ ಕಡೆ ಕೈ ಆಡಿಸಿದಾಗ ಎಲ್ಲೂ ನಿಲ್ಲಲ್ಲ, ಬಟ್ ಎಷ್ಟು ಬೇಕೋ ಅಷ್ಟೇ
0: ಜಸ್ಟಿಫೈ
1: ಮಾಡ್ಲಿಕ್ಕೆ
0: ಇದ್ದೆ ಇರ್ದಿದ್ದೆ ಹಂಗೆ. ನಾನು ಬೆಳಗ್ಗೆ ಹೋದ್ರೆ ಆಫೀಸ್ಗೆ ಸಂಜೆ 6 ಗಂಟೆಗೆ ಬರ್ತಿದ್ದೆ, ಮತ್ತೆ 3 ಗಂಟೆ ಮೇಲೆ ಕಾರ್ಯಕ್ರಮಗಳಿಗೆ ನಿರೂಪಕನಾಗಿ ಹೋಗ್ತಾ ಇದ್ದೆ. ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ, ಹಂಗಾಗಿ ಮಕ್ಕಳ ಬಗ್ಗೆ ಗಮನ ಕೊಡಕ್ ಆಗ್ತಿರ್ಲಿಲ್ಲ. ಕ್ರೆಡಿಟ್ ನನ್ನ ಶ್ರೀಮತಿಗೂ ಹೋಗ್ಬೇಕು, ಕುಟುಂಬನ ಅವಳು ಸಂಭಾಳಿಸೋಳು.
1: ಹೀಗೆ ನೀವು ಜನರ ಆಸ್ತಿ, ಯಾಕಂದ್ರೆ ನಿಮ್ಮನ್ನ ಎಲ್ಲ ಕಡೆನು ಬಯಸ್ತಾರೆ ಜನ, ಹಾಗಾಗಿ ಎಲ್ಲಾ ಕಡೆ ಹೋಗ್ಲೇಬೇಕಾಗತ್ತೆ. ಅದು ಜನರ ಪ್ರೀತಿ ಜಾಸ್ತಿ ಆದಾಗ ಎಲ್ಲ ಕಡೆ ಎಷ್ಟೇ ಕಷ್ಟಪಟ್ಟು ಓಡಾಡ್ತಿದ್ದೀವಿ ಅಂತಂದ್ರು ಅದು ಆಯಾಸ ಅನ್ಸಲ್ಲ. ಮನೆಗೆ ಹೋದಾಗ ನೀವು ಒಂದು ಸಂತೋಷದಿಂದ ಮನೆ ತಲುಪ್ತೀರಿ, ಮತ್ತೆ ಮನೆಯಲ್ಲಿ ಕೂಡ ಜವಾಬ್ದಾರಿ ತಗೊಳ್ಳುವಂತಹ ಧರ್ಮಪತ್ನಿ ಇದ್ದಾಗ ಇನ್ನೇನು ಸಮಸ್ಯೆ
0: ಸಮಸ್ಯೆ ಇರಲಿಲ್ಲ. ಈ ಓ ಹೆಣ್ಣಾಗುವಂತ ಪ್ರಭುವೆ ಅಂತ ಹೇಳಿ ಆಕಾಶವಾಣಿನೇ ನನಗೆ ಕೊಟ್ಟಂತ ಒಂದು ದೊಡ್ಡ ಅವಕಾಶ ಅದು. ಅದು ಒಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಬಹುಮಾನ ತಗೊಳ್ತದ್ದು, ಓ ಹೆಣ್ಣಾಗು ಪ್ರಭುವೆ ಅಂತ ಹೇಳಿ. ಅದು ನನಗೆ ತುಂಬಾ ಹೆಸರನ್ನ ಕೊಡ್ತು. ಜೊತೆಗೆ ಕರ್ನಾಟಕ ರಮಾರಾಮಣ

0: ಅಂತೇಳಿ ಒಂದು ನಾಟಕ ಮಾಡಿದ್ವಿ ಸರ್. ಅದು ಕೃಷ್ಣದೇವರಾಯನ ಕೊನೆಯ ದಿನಗಳನ್ನ ಕುರಿತಾದಂತಹ ಒಂದು ನಾಟಕ. ಅದನ್ನ ನಾನು ನಿರ್ದೇಶನ ಮಾಡಿದ್ದೆ. ಅದು ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆ ಇದೆಯಲ್ಲ, ಮಾಡ್ತೀವಲ್ಲ, ಅದರಲ್ಲಿ ಪ್ರಥಮ ಬಹುಮಾನ ಪಡ್ಕೊಳ್ಳುತ್ತದೆ
1: ಸರ್. ಹಂಗೆ ಬಹಳ ಸಮಯ ಬೇಕಾಗತ್ತೆ ನಮಗೆ. ಈ ನಿಮ್ಮ ಪರಂಪರಾ ಕಲ್ಚರಲ್ ಫೌಂಡೇಶನ್ ವತಿಯಿಂದ ನೀವು ಕೂಡ ಒಂಥರ ಪ್ರಸಾರದ ಕೆಲಸನೇ ಮಾಡ್ತಿದ್ದಂಗೆ.
0: ಸಾಂಸ್ಕೃತಿಕ ಪ್ರಸಾರ
1: ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ಇದ್ಕೊಂಡು ಎಷ್ಟು ಮಾಡಕ್ ಸಾಧ್ಯ ಅಷ್ಟನ್ನ ಮಾಡಿದ್ದೀರಿ. ಸಂಸ್ಥೆಯನ್ನಾಗಿದ್ಕೊಂಡು ಕಟ್ಕೊಂಡು ಅದು ಟ್ರಸ್ಟ್ ಮಾಡಿಕೊಂಡು ಎಷ್ಟು ಮಾಡಬೇಕು ಅಷ್ಟನ್ನ ಮಾಡ್ತೀರಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಾಗೆ ಇರಬೇಕು ಅಂತ.
0: ರಂಗಭೂಮಿಗೆ ಸಂಬಂಧಪಟ್ಟ ಕೆಲಸಗಳು, ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲಸಗಳು, ಮತ್ತೆ ವಿಶೇಷ ಚೇತನರು ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಇದೆಲ್ಲವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಪರಂಪರಾ.
1: ಸೊ ಹೀಗೆ ಇದೆ, ನಿಮ್ಮ ಕೆಲಸದ ವ್ಯಾಪ್ತಿ ತುಂಬಾ ದೊಡ್ಡದಿದೆ. ಒಳ್ಳೆ ರೀತಿಯಲ್ಲೇ ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಪಡೆದಿದ್ದಿರ್ತಾವೆ
0: ಸರ್. ನಾವು ಸಮಾಜದಿಂದ ಏನೋ ಪಡ್ಕೊಂಡಿದ್ದೀವಿ, ಸಮಾಜಕ್ಕೆ ಹಿಂತಿರುಗಿಸಿಕೊಡಬೇಕಾದಂತಹ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿನ ಮೇಲೂ ಕೂಡ ಇದೆ. ಆ ಜವಾಬ್ದಾರಿಯಲ್ಲಿ ಒಂದು ಕನಿಷ್ಠ ಮಟ್ಟದ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಹಂಬಲ
1: ಸರ್. ಇದರಿಂದ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಎಲ್ಲ ನಿಮಗೆ ದೊರಕಿದ್ದಾವೆ. ಅದು ಹೆಂಗಿದೆ ಅಂದ್ರೆ ಅದು ತಂತಾನೇ ಅರಿಸಿಕೊಂಡು ಬರ್ತದೆ.
0: ಬಂದಿದೆ ಸರ್, ನಾವು ಈ ರಂಗಭೂಮಿಯಲ್ಲಿ ಮಾಡಿರುವಂತಹ ಒಂದು ಕೆಲಸಕ್ಕೋಸ್ಕರವಾಗಿ ಬಿಬಿಎಂಪಿ ಅದನ್ನ ಗುರುತಿಸಿ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದೆ. ಸುವರ್ಣ ರಾಜ್ಯೋತ್ಸವ ಆಯ್ತಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೆ, ಅದಕ್ಕೆ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಹೀಗೆ ಸಂಘ ಸಂಸ್ಥೆಗಳೆಲ್ಲ ಒಂದಷ್ಟು ಕರೆದು ಗೌರವಿಸಿವೆ, ಪ್ರಶಸ್ತಿಗಳನ್ನು ಕೊಟ್ಟಿವೆ.
1: ನಾಡಿನ ಎಲ್ಲಾ ಪತ್ರಿಕೆಗಳು ನಿಮ್ಮನ್ನ ಒಳ್ಳೆಯ ರೀತಿಯಲ್ಲಿ ಹೊಗಳಿ ಬರೆದಿದ್ದಾರೆ, ಪ್ರಶಂಸೆ ಮಾಡಿದ್ದಾರೆ. ಸಾಂಸ್ಕೃತಿಕ ಸಂಪನ್ನ ನಮ್ಮ ಜಿ ಪಿ ರಾಮಣ್ಣ ಅಂತ ಹೇಳಿ ನಾವು ಹೇಳುವಂಗಾಗಿದೆ ಎಲ್ಲ ಕಡೆ.
0: ದೊಡ್ಡ
1: ಬೇಕು ಬೇಕು ಸರ್. ಹಾಗಾಗಿ ಇಂಥ ವ್ಯಕ್ತಿ ನಮ್ಮ ಆಕಾಶವಾಣಿ ಜೊತೆಗೆ ಆರಂಭದಿಂದನೂ ಬೆಳೆದು ನಂತರ ದೂರದರ್ಶನದಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಯಾವುದೇ ಚಟುವಟಿಕೆಗಳಲ್ಲಿ ನೀವು ಸತತವಾಗಿ ಭಾಗವಹಿಸ್ತಾ, ಅದು ಕ್ವಿಜ್ ಆಗಿರ್ಬೋದು ಅಥವಾ ಒಂದು ಸರಣಿ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಡೆನೂ ನೀವು ತೊಡಸ್ಕೊಂಡಿದ್ದಕ್ಕೆ ಇವತ್ತು ನಮ್ಮ ಆಕಾಶವಾಣಿಗೆ ಏನು ನಾವು 90ರ ಸಂಭ್ರಮ ಅಂತೇಳಿ ಸಂಭ್ರಮಿಸ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ನೀವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಲ್ಲಿ
0: ಭಾಗಿ
1: ಆಗಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
0: ಅನಂತ ಧನ್ಯವಾದಗಳು ಆಕಾಶವಾಣಿಗೆ ಮತ್ತು ನಿಮಗೆ.
1: ನಮಸ್ಕಾರ ಸರ್.
2: ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಇದುವರೆಗೂ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ತಿಗೆ ಏನೋ ಒಂದು ಹಾನಿಯಾದಾಗ, ಧಕ್ಕೆ ಆದಾಗ ಪರಿಹಾರ ಯಾರು ಕೊಡಬೇಕು ಅಂತನ್ನೋದು ಬರುತ್ತೆ. ಯಾರು ಹಾನಿ ಮಾಡ್ತಾರೆ ಅವ್ರು ಕೊಡಬೇಕೋ ಅಥವಾ ಏನು ಜವಾಬ್ದಾರಿ ಇದೆ ನಮ್ಮ ನಾಗರಿಕರಿಗೆ?
3: ಇದು ಬಹಳ ಮುಖ್ಯ ಪ್ರಶ್ನೆ ಸರ್. ವಿಶೇಷವಾಗಿ ಗಲಭೆಗಳು, ಪ್ರತಿಭಟನೆಗಳು ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು, ಸಾರ್ವಜನಿಕ ಆಸ್ತಿ ಅಂದ್ರೇನು? ಇಲ್ಲಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾವ್ದಾವುದು? ಬಸ್ಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ರಸ್ತೆ, ಸೇತುವೆ, ವಿದ್ಯುತ್ ಕಂಬಗಳು, ಸಾರ್ವಜನಿಕ ಸೌಲಭ್ಯಗಳು. ಅಂದರೆ ಇದೆಲ್ಲವೂ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಆಸ್ತಿ. ಸೊ ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದರೆ ಮುಖ್ಯವಾಗಿ ಅನ್ವಯಿಸುವ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಕಾಯ್ದೆ. ಸೊ ಇಲ್ಲಿ ಕಾಯ್ದೆಯ ಪ್ರಕಾರ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಅವರಿಗೆ ಶಿಕ್ಷೆಯ ಜೊತೆಗೆ ಪರಿಹಾರವೂ ಕೂಡ ವಿಧಿಸಬಹುದು.
2: ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಹಾರ ವಿಷಯವಾಗಿ ಮಾತಾಡ್ತಾ ಇದ್ದೀವಿ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇದು ಹೇಗೆ ಅಪರಾಧ ಆಗತ್ತಂತ ಮಾತಾಡ್ತಾ ಇದ್ವಿ. ಯಾರು ಪರಿಹಾರವನ್ನು ಕೊಡಬೇಕು, ಯಾರು ಬಾಧ್ಯರು, ಬಾಧ್ಯಸ್ಥರು?
3: ಹೌದು ಸರ್, ಇದಕ್ಕೆ ಹೊಣೆಗಾರರು ಯಾರು? ಸರಳ ಉತ್ತರ, ಹಾನಿ ಮಾಡಿದವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಗುಂಪು ಸೇರಿ ಹಾನಿ ಮಾಡಿದ್ದರೆ ಅಥವಾ ಎಲ್ಲರೂ ಒಟ್ಟಿಗೆ ಹೊಣೆಗಾರರು ಅಂತ ನಾವು ಹೇಳ್ತೀವಿ. ಇದನ್ನು ಕಲೆಕ್ಟ್

0: ಕಲೆಕ್ಟಿವ್ ಲಯಬಿಲಿಟಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಭಟನೆಯಲ್ಲಿ ಒಂದು 50 ಜನ ಸೇರಿದ್ರು, ಇದ್ರಲ್ಲಿ 10 ಜನ ಮಾತ್ರ ಬಸ್ ಹೊಡೆದ್ರು, ಆದ್ರೆ ಗುಂಪಲ್ಲಿ ಎಲ್ಲರನ್ನು ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರದಿಂದನು ಅಮೌಂಟ್ ನ ಐ ಮೀನ್ ಕಾಂಪೆನ್ಸೇಷನ್ ನ ಕಲೆಕ್ಟ್ ಮಾಡ್ಕೋತಾರೆ.
1: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಒಂದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ ಅದ್ರ ಬಗ್ಗೆ ಹೇಳಿ.
0: ಹಾ ಸರ್, ಈಗ ನಾವು ನಮ್ ನೋಡಬಹುದು, ನಮ್ ಸರ್ವೋಚ್ಚ ನ್ಯಾಯಾಲಯ ಒಂದು ಕೇಸ್ ನಲ್ಲಿ ಇನ್ರೇ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ವರ್ಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗಲಭೆ ವೇಳೆ ಹಾನಿಯಾದರೆ ಸರ್ಕಾರದ ತನಿಖೆ ಮಾಡಿ ಆಮೇಲೆ ಹೊಣೆಗಾರಿಕೆಯಿಂದ ಪರಿಹಾರವನ್ನು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗ್ಬಹುದು ಅಂದ್ರೆ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು. ಈಗ ಯಾವ ವ್ಯಕ್ತಿ ಯಾವ ಗುಂಪು ಆ ಹಾನಿ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅಥವಾ ಗುಂಪಲ್ಲಿ ಇದ್ರು, ಅವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಾವು ಹಣನ ವಸೂಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ರಿಕವರ್ ಮಾಡೋದಕ್ಕೆ ಯಾವ್ಯಾವ ಬೇರೆ ಸಿವಿಲ್ ಪ್ರೊಸೀಡಿಂಗ್ಸ್ ಇದೆ ಆ ಸಿವಿಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬಹುದು.
1: ಸರ್ಕಾರಗಳು ಸಂಸ್ಥೆಗಳು ಏನೇ ಆಗಲಿ ಆ ಬಗ್ಗೆ ಜಾಗೃತಿಯನ್ನು ವಹಿಸ್ತವೆ. ಮತ್ತೆ ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಆ ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
0: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
1: ಹಾಗಾಗಿ ಈ ಎಲ್ಲಾ ವಿಷಯವನ್ನ ನಾಗರಿಕರಾಗಿ ದೇಶದ ನಾಗರಿಕರಾಗಿ ಏನೇನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
4: The Indian Navy invites online applications from unmarried male and female candidates for 10+2 BTech Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar. Safeguarding seas for a Viksit Samrit Bharat. Join Indian Navy.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ಬಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮೂರು ಗಂಟೆ ಏಳು ನಿಮಿಷ ಮೂವತ್ತೈದು ಸೆಕೆಂಡ್ಗಳ ಹೊತ್ತಿನಲ್ಲಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆ ಆಗಿದ್ದೀನಿ, ನಿಮ್ಮ ಅರ್ಜಿ ರಮ್ಯಾ.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
3: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಹೊಂಬಿಸಿಲು.
3: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
1: ಹಾಡು ಆಟ ಆಡು, ಸದ್ಯಕ್ಕೆ ಹಾಡು ಜೊತೆಗೆ ಆಡು ಎರಡೂ ಕೂಡ ಇಲ್ಲಿದೆ. ಹಾಡೋದಕ್ಕೆ ನಮ್ಮ ಸಿಸ್ಟಮ್ ಕಾಯ್ತಾ ಇದೆ ನಿಮಗಾಗಿ, ಸದ್ಯಕ್ಕೆ ಆಟ ಆಡೋದಕ್ಕೆ ನೀವು ಕೂಡ ಕಾಯ್ತಾ ಇದ್ದೀರಾ ಪ್ರಶ್ನೋತ್ತರಗಳ ಜೊತೆ ಜೊತೆಗೆ. ಇವತ್ತಿನ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವೇ ಕಡೆಯಲ್ಲಿ ಸಂದೇಶ ಕಳಿಸಿ ಹೇಳಿ. ಸದ್ಯಕ್ಕೆ ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗ್ತೀನಿ, ಉತ್ತರ ಕೊಡೋದಕ್ಕೆ ನೀವು ಖಂಡಿತ ರೆಡಿಯಾಗಿ ಕಾಯ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಮೊದಲ ಪ್ರಶ್ನೆ ಹೀಗಿದೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ವರ್ಣಮಾಲೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವ ಭಾಷೆ ಯಾವುದು? ಯೋಚನೆ ಮಾಡಿ ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವಂಥ ಭಾಷೆ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9489901013 ನಮ್ಮ ವಾಟ್ಸಪ್ ನಂಬರು. ಈ ನಂಬರ್ಗೆ ನಿಮ್ಮ ಸರಿಯಾದ ಆನ್ಸರ್ ಬರಲಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ನಾನು ನಿಮ್ಮ ಅರ್ಜಿ ರಮ್ಯಾ.

ಪ್ರಶ್ನೆ ಕೇಳಿ ಆಗಿತ್ತು. ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ವರ್ಣಮಾಲೆ ಹೊಂದಿರುವಂಥ ಭಾಷೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ, ರೂಪಾ ಪಾಂಡುರಂಗ ರಾವ್ ಚಿತ್ರದುರ್ಗದಿಂದ, ಅನಿಲ ಭೀಷಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಲಕ್ಷ್ಮೀದೇವಮ್ಮ ಸಾತನೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗಿತ್ತು? ಕ್ಮರ್ ಭಾಷೆ. ಇದು ಕಾಂಬೋಡಿಯಾದ ಭಾಷೆ. ಕ್ಮರ್ ಭಾಷೆ ಕಾಗೆ ಮಾವತ್ತು. ಕ್ಮರ್ ಭಾಷೆ ಇದು ಕಾಂಬೋಡಿಯಾದ ಭಾಷೆ. ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವಂಥ ಭಾಷೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮೌಖಿಕ ಭಾಷೆಗಿಂತ ಸಂಪೂರ್ಣ ಭಿನ್ನವಾದ ಕೇವಲ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಯಾವುದು? ಮೌಖಿಕ ಭಾಷೆ ನಾವೇನು ಮಾತಾಡ್ತಾ ಇದ್ದೀವಿ, ಇದು ಮೌಖಿಕ ಭಾಷೆ. ಈ ಮೌಖಿಕ ಭಾಷೆಗಿಂತ ಭಿನ್ನವಾಗಿ ಕೇಳಿಸುತ್ತೆ ಸೌಂಡಿಂಗ್. ಹೆಂಗೆ ಅಂದರೆ ಸಿಳ್ಳೆ ಹೊಡೆಯೋದು ಅಂತ ಹೇಳ್ತೀವಲ್ಲ, ಹಾಗೆ ಈ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಇದು. ಯಾವುದು ಈ ಭಾಷೆ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಇಲ್ಲ ಇಲ್ಲ, ಹೇಳೋದಿಲ್ಲ ಅಂತ ನಾನಂತೂ ಖಂಡಿತ ಹೇಳೋ ಹಾಗೇ ಇಲ್ಲ. ಪ್ರಶ್ನೆ ಕೇಳಿ ಆಗಿದೆ, ಮೌಖಿಕ ಭಾಷೆಗಿಂತ ಸಂಪೂರ್ಣ ಭಿನ್ನವಾದಂಥ ಕೇವಲ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಯಾವುದು? ಒಂದು ರೀತಿ ವಿಜಿಲ್ ಹೊಡಿತಾನೇ ಒಂದು ಸಂದೇಶಗಳ ರವಾನೆ ಮಾಡುವಂಥ ಭಾಷೆ ಇದು. ಎಷ್ಟು ಸ್ಪೆಷಲ್ ಆಗಿದೆ ನೋಡಿ, ಅದನ್ನು ಕೂಡ ಭಾಷೆ ಅಂತ ಕರಿಬೋದು. ಯಾವುದು ಈ ಭಾಷೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಪುಷ್ಪ ಶಾನುಭೋಗರ ಗದಗಾಯಿಂದ, ಸಿಂಧು ಇಂದರಗಿಯಿಂದ, ನೊಬೆಲ್ ಮುನಿರಾಬಾದ್ನಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ, ಅನಿಲ ಭೀಷಣವರ್ ಶಮನೇವಾಡಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಶುಭಶ್ರೀ ಕಾರ್ಕಳಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ನೇತ್ರ ಕಿಂಗೇರಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಇಷ್ಟೇ ಜನ ಸರಿಯ ಉತ್ತರವನ್ನು ಕಳಿಸಿದ್ದು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು, ಸ್ಪೇನ್ನ ಲಾರಾ ಗೊಮೆರೋ ಅನ್ನುವಂಥ ಒಂದು ದ್ವೀಪದಲ್ಲಿ ಮಾತನಾಡುವಂಥ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ ಈ ಸಿಳ್ಳೆಗಳನ್ನೇ ಧ್ವನಿಯಾಗಿ ಬಳಸುತ್ತೆ. ಅಂದರೆ ಕಣಿವೆಗಳ ನಡುವೆ ಸಂದೇಶನೇನಾದರೂ ರವಾನಿಸಬೇಕು ಅಂತ ಹೇಳಿದ್ರೆ ಅವರು ಬಳಸುವಂಥ ಸಿಳ್ಳೆಯ ಭಾಷೆ ಇದು. ಇದು ಸ್ಪೇನ್ನ ಲಾರಾ ಗೊಮೆರೋ ಅನ್ನುವಂಥ ದ್ವೀಪದಲ್ಲಿ ಮಾತನಾಡುವಂಥ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ. ಓಕೆನಾ? ಸೊ ಯಾವ ಭಾಷೆ ಅದು ಅಂದರೆ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಎಲ್ಲ ಭಾಷೆಗಳ, ಎಷ್ಟು ಭಾಷೆ ಇದೆ ಜಗತ್ತಿನಲ್ಲಿ, ಈ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾಗುವಂಥ ಸಿದ್ಧಾಂತದ ಹೆಸರೇನು? ಜಗತ್ತಿನ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾಗುವ ಸಿದ್ಧಾಂತದ ಹೆಸರೇನು? ಯಾವುದು ಎಲ್ಲ ಭಾಷೆಗಳ ಮೂಲ ಒಂದೇ ಅಂತ ಹೇಳೋ ಅಂಥ ಥಿಯರಿ? ಆ ಥಿಯರಿಗೊಂದು ಹೆಸರಿದೆ, ಯಾವುದು ಅನ್ನೋದನ್ನು ಟೈಪ್ ಮಾಡಿ ನಿಮ್ಮ ಮುದ್ದಾದ ಹೆಸರನ್ನು ಜೋಡಿಸಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಕವಿವಾಣಿ ಋಷಿವಾಣಿ ಎಲ್ಲವೂ ಆಗಿದ್ದು ಒಂದೇ, ಅದು ಭಾಷೆ ಎನ್ನುವಂಥ ವಾಣಿ. ಓಕೆ, ಸದ್ಯಕ್ಕೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳಿದ್ರು, ಇವತ್ತಿನ ಎಲ್ಲ ಪ್ರಶ್ನೆಗಳು ಭಾಷೆಗೆ ಸಂಬಂಧಪಟ್ಟಿದಂಥ ಪ್ರಶ್ನೆಗಳಲ್ವೇ ಅಂತ ಹೇಳಿ ಖಂಡಿತವಾಗಿ ಕೂಡ ಹೌದು. ಮತ್ತೊಬ್ಬರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಯಾಕೆ ಮೇಡಮ್ ಈ ಎಲ್ಲ ಪ್ರಶ್ನೆಗಳು ನಮ್ಮ ಇತಿಹಾಸ ಇಲ್ವೇ ಅಂತ ಕೇಳ್ತಾ ಇದ್ದಾರೆ. ಹೌದು, ನಮ್ಮ ಇತಿಹಾಸದ ಜೊತೆ ಜೊತೆಗೆ ನಮ್ಮ ನೆರೆಹೊರೆಯವರ ಇತಿಹಾಸ, ಜಾಗತಿಕ ಇತಿಹಾಸ, ನಮ್ಮ ಭಾಷೆಯ ಮೂಲಗಳು, ಜಗತ್ತಿನಲ್ಲಿರುವಂಥ ವೈವಿಧ್ಯತೆ ವೈರುಧ್ಯಗಳು ಎಲ್ಲದರ ಬಗ್ಗೆ ಅರಿವು ಖಂಡಿತ ನಮಗೆ ಬೇಕು. ಹಾಗಾಗಿ ಓಕೆ ಪ್ರಶ್ನೆ ಕೇಳಿ ಆಗಿತ್ತು. ಜಗತ್ತಿನ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾದಂಥ ಸಿದ್ಧಾಂತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಅನನ್ಯ ಜಿ ಗುತ್ತೂರಿನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಶ್ರೀನಾಥ್ ಮಾಗಡಿ ರೋಡ್ನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವಾಣಿಶ್ರೀ ಧಾರವಾಡದಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ, ಉಷಾಬಿ ಪ್ರಕಾಶ್ ಮೈಸೂರಿನಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಮೊನೋಜೆನೆಸಿಸ್ ಅನ್ನುವಂಥ ಸಿದ್ಧಾಂತ. ಮಾನವನ ವಿಕಾಸದ ಹಂತ ಏನಿತ್ತು, ಆ ಹಂತದಲ್ಲಿ ಒಂದು ಮೂಲ ಭಾಷೆ ಅನ್ನೋದಿತ್ತು, ಆ ಭಾಷೆಯಿಂದಲೇ ಉಳಿದ ಎಲ್ಲ ಭಾಷೆಗಳು ಹುಟ್ಕೊಂಡಿದ್ದು ಅನ್ನೋದನ್ನು ಈ ಒಂದು ಮೊನೋಜೆನೆಸಿಸ್ ಸಿದ್ಧಾಂತ ಪ್ರತಿಪಾದಿಸುತ್ತೆ. ಅದರ ಹೊರತಾಗಿ ಭಾಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧಾಂತಗಳಿದೆ. ಭಾಷೆಯ ಹುಟ್ಟಿನ ಬಗ್ಗೆ ನೀವು ಭಾಷಾಶಾಸ್ತ್ರದಲ್ಲಿ, ಲಿಂಗ್ವಿಸ್ಟಿಕ್ನಲ್ಲಿ ನೀವು ಅಧ್ಯಯನ ಮಾಡಬಹುದು. ಆದರೆ ಈ ಒಂದು ಸಿದ್ಧಾಂತ ಏನಿದೆ, ಜಗತ್ತಿನ ಎಲ್ಲ ಭಾಷೆಗಳ ಮೂಲ ಒಂದೇ ಅಂತ ಹೇಳುತ್ತೆ, ಅದೇ ಮೊನೋಜೆನೆಸಿಸ್ ಅನ್ನುವಂಥ ಸಿದ್ಧಾಂತ. ಓಕೆನಾ? ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗಣಿತದ ಸೂತ್ರ ಗೊತ್ತಲ್ವಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ. ಅಬ್ಬಬ್ಬಾ, ಎಷ್ಟು ಚಂದ ನೆನ್ಪಿಟ್ಕೊಂಡಿದ್ದೀನಿ. ಈ ರೀತಿ ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಏಕೈಕ ಕೃತಕ ಭಾಷೆ ಯಾವುದು? ಮತ್ತೊಮ್ಮೆ, ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವ ಏಕೈಕ ಕೃತಕ ಭಾಷೆ ಯಾವುದು? ಸೊ ಭಾಷೆ ಅಂದ ತಕ್ಷಣ ನಾವು ಹೇಗಿರುತ್ತೆ ವ್ಯಾಕರಣ ಅನ್ನೋದನ್ನು ನೋಡಿದ್ದೀವಿ. ಆದರೆ ಈ ಒಂದು ಭಾಷೆಯ ವ್ಯಾಕರಣ ಗಣಿತದ ಸೂತ್ರಗಳಂತೆ ಇರುತ್ತಂತೆ. ಅಬ್ಬಬ್ಬ, ಅರ್ಥ ಮಾಡ್ಕೊಳ್ಳೋದು ನನಗಂತೂ ಕಷ್ಟ. ನೀವೊಂದ್ಸಲ ಟ್ರೈ ಮಾಡಿ ಯಾವ ಭಾಷೆ ಇರ್ಬೋದು ಅಂತ ತಿಳ್ಕೊಂಡು ಕಲಿಯೋದಕ್ಕೆ. ಹಾಗಿದ್ರೆ ಯಾವ ಭಾಷೆ ಮೊದಲು ಅದನ್ನು ತಿಳಿಬೇಕಲ್ವಾ, ಯಾವುದು ಅನ್ನೋದನ್ನು ಹುಡುಕಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗಣಿತದ ಸೂತ್ರಗಳಂತೆ ವ್ಯಾಕರಣ ಹೊಂದಿರುವ ಏಕೈಕ ಕೃತಕ ಭಾಷೆ ಯಾವುದು?

0: ಏನೆಂದು ನಾ ಹೇಳಲಾರೆ ಅಂತ ನಾನೇನಾದರೂ ಹೇಳಿದ್ರೆ ನಾವು ನಿನ್ನ ಬಿಡಲಾರೆ ಅಂತ ನೀವು ಹೇಳ್ತೀರಾ, ಖಂಡಿತ ಗೊತ್ತಿದೆ. ಪ್ರಶ್ನೆ ಕೇಳಿ ಆಗಿತ್ತು, ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಏಕೈಕ ಕೃತಕ ಭಾಷೆ ಅಂತ ನಾನು ಸ್ಪಷ್ಟವಾಗಿ ಕೇಳಿದ್ದೀನಿ. ಸೊ ಕೃತಕ ಭಾಷೆ ಅಂತ ಹೇಳಿದ್ರೆ ಹೇಗೆ ಸೃಷ್ಟಿಯಾಯಿತು, ಮೂಲ ಹುಡ್ಕೊಂಡು ಹೋಗೋದು ತುಂಬ ಸುಲಭ. ಯಾರು ಕೊಟ್ಟರು ಅನ್ನೋದ್ರಿಂದ ಹಿಡಿದು, ಹೆಸರಿಂದ ಹಿಡಿದು, ಇಸ್ವಿಯಿಂದ ಹಿಡಿದು, ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇದು ಕೃತಕ ಭಾಷೆ, ಓಕೆನಾ? ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು ಅಂಥೇಳಿ ನೋಡೋಕೆ ಮುಂಚೆ ಏನು ಮಾಡೋದು, ನಾನು ಎಷ್ಟು ಜನ ಸರಿ ಉತ್ತರ ಕೊಟ್ಟಿರ್ಬೋದು, ಒಂದು 5 ಜನ ಸಿಕ್ಬಿಡ್ಲಪ್ಪ ಅಂತ ಹೇಳಿ ಸಿಕ್ಕಾಬಟ್ಟೆ ಹುಡುಕ್ತೆ. ಆದರೆ ನನಗೆ ಸಿಕ್ಕಿದ್ದು ಸದ್ಯದ ಮಟ್ಟಿಗೆ ಇಬ್ಬರೇ ಸರಿಯಾದ ಉತ್ತರವನ್ನು ಕೊಟ್ಟಂಥವ್ರು. ಯಾರು ಅಂತ ನೋಡೋದಾದರೆ ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾದ ಉತ್ತರ ಕೊಟ್ಟಿರೋದ್ರಲ್ಲಿ ಮೊದಲಿಗರಾಗಿದ್ದರು. ನಂತರ ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿ ಕೊಟ್ಟಿದ್ರು. ಇಬ್ಬರ ಉತ್ತರ ಸರಿಯಾಗಿತ್ತು. ಏನು ಖುಷಿ ಗೊತ್ತಾ, ಗಣಿತ ಮರ್ತೋಗ್ಬಿಟ್ಟಿತ್ತು. ಎಷ್ಟು ಜನ ನಂಗಿಲ್ಲಿ ಪೈಥಾಗೋರಸ್ ಪ್ರಮೇಯ ಎಲ್ಲ ನೆನಪಿಸ್ಬಿಟ್ರು, ಎಷ್ಟೆಲ್ಲ ಸೂತ್ರಗಳನ್ನು ಹೇಳಿದ್ರು, ತ್ರಿಕೋನಮಿತಿ, ಸಂಖ್ಯಾಶಾಸ್ತ್ರ, ಈ ಎಲ್ಲ ಪದಗಳನ್ನು ಮತ್ತೆ ಓದುವಂಥ ಭಾಗ್ಯ ನನಗೆ ಕೊಟ್ರಿ ನೀವು, ಅದಕ್ಕೆ ಧನ್ಯವಾದಗಳು. ಸದ್ಯಕ್ಕೆ ನನ್ನ ಪ್ರಶ್ನೆಗೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ ಎಸ್ಪೆರಾಂಟೋ ಅನ್ನುವಂಥ ಭಾಷೆ. ಇದನ್ನ 1887 LL ಜಮೆನ್ ಹೋಪ್ ಅನ್ನುವಂಥವರು ಸೃಷ್ಟಿ ಮಾಡ್ತಾರೆ. ಜಗತ್ತಿನ ಎಲ್ಲ ದೇಶದ ಜನರು ಸುಲಭವಾಗಿ ಸಂವಹನ ನಡೆಸಬೇಕು. ನನಗೆ ಕನ್ನಡ ಬರಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ನಂಗೆ ಹಿಂದಿ ಬರಲ್ಲ, ನಂಗೆ ತಮಿಳ್ ಬರಲ್ಲ, ಇದರೆಲ್ಲ ಏನು ಬೇಡ, ಎಲ್ಲರೂ ಈಸಿಯಾಗಿ ಸಂವಹನ ಮಾಡಲಿ ಅಂತ ಹೇಳಿ ಇಂಥದ್ದೊಂದು ವೈಜ್ಞಾನಿಕವಾಗಿ ಗಣಿತದ ಸೂತ್ರಗಳ ಮುಖೇನ ಒಂದು ಭಾಷೆಯನ್ನು ಸೃಷ್ಟಿ ಮಾಡ್ತಾರೆ. ಅದನ್ನೇ ಎಸ್ಪೆರಾಂಟೋ ಅಂತ ಹೇಳಿ ಕರೀತಾರೆ. ಸೊ ಬಹಳಷ್ಟು ಜನ ಅದರ ಹೊರತಾಗಿ ನನಗಿಲ್ಲೊಂದಷ್ಟು ಸಂದೇಶಗಳು ಬಂದಿದೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಎಕ್ಸಲೆಂಟ್ ಥೀಮ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಷೆಯ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿರ್ತೀವಿ, ಆದರೆ ಬೇರೆ ಲ್ಯಾಂಗ್ವೇಜ್ ಬಗ್ಗೆ ಕೂಡ ನಮಗೆ ಮಾಹಿತಿ ಬೇಕು, ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಪುಷ್ಪ ಶಾನುಭೋಗರ ಗದಗಾಯಿಂದ ಹೇಳ್ತಾ ಇದ್ದಾರೆ, ನಿಜ ಪ್ರೋಗ್ರಾಮ್ ಚೆನ್ನಾಗಿದೆ, ಭಾಷೆಗಳ ಬಗ್ಗೆ ಮಾಹಿತಿ, ಹಾಡು ಎರಡೂ ಇಷ್ಟವಾಗ್ತಾ ಇದೆ, ಕ್ವೆಶನ್ ಪೇಪರ್ ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಎಸ್, ಹಾಗಿದ್ರೆ ಸದ್ಯಕ್ಕೆ ಗೊತ್ತಾಯ್ತಲ್ಲ, ಎಸ್ಪರಾಂಟೋ ಅನ್ನೋದು ಜಗತ್ತಿನ ಏಕೈಕ ಕೃತಕ ಭಾಷೆ, ಗಣಿತದ ಸೂತ್ರಗಳ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಭಾಷೆ ಇದು, ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಅತಿ ಪುರಾತನ ಲಿಪಿ ಯಾವುದು? ಜಗತ್ತಿನ ಅತಿ ಪುರಾತನ ಲಿಪಿ, ಲಿಪಿ ಅಂದರೆ ಬರವಣಿಗೆ, ಸೊ ಲಿಪಿ ಯಾವುದು? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480101013 ನಮ್ಮ ನಂಬರ್.
1: ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು, ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ ಹರೇ.

ಬಂದೆ ಉತ್ತರ ಕೊಡೋದಕ್ಕೆ ನಾನು ಖಂಡಿತ ಬಂದೆ. ಕಾಯಿಸಿದ್ರೆ ಸಮಯ ಕಾಯತ್ತಾ? ಖಂಡಿತ ಕಾಯೋದಿಲ್ಲ. ಪ್ರಶ್ನೆ ಕೇಳಿಯಾಗಿತ್ತು, ಜಗತ್ತಿನ ಅತಿ ಪುರಾತನ ಲಿಪಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿಎಂ ವಿಶ್ವನಾಥ ಕಂಪ್ಲಿ ರಾಮಸಾಗರದಿಂದ, ಹಾಗೆ ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ, ದೇಶವಳ್ಳಿ ಶಿವು ಚಾಮರಾಜನಗರದಿಂದ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಆಶಿಷನೈ ಮಡಿಕೇರಿಯಿಂದ, ತುಷಾರ್ ಉಲ್ಲಾಳುಪನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಭೀನವಸಂತ್ರ ವಸಂತಪುರದಿಂದ, ಶ್ವೇತಾ ಎಸ್ರಾವ್ ಸುಳಿಯಾಯಿಂದ, ಇಷ್ಟೂ ಜನರ ಉತ್ತರ ಸರಿ ಇತ್ತು. ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ಯೂನಿಫಾರ್ಮ್. ಕ್ಯೂನಿಫಾರ್ಮ್ ಅನ್ನುವಂತೆ, ಯೂನಿಫಾರ್ಮ್ ಅಂತ ಹೇಳ್ತೀವಲ್ಲ ಹಾಗೆ, ಕ್ಯೂನಿಫಾರ್ಮ್. ಈ ಒಂದು ಭಾಷೆ ಜಗತ್ತಿನ ಅತಿ ಪುರಾತನವಾದಂಥ ಲಿಪಿಯನ್ನು ಹೊಂದಿರುವಂಥದ್ದು ಅಂತ ಹೇಳಿ ಪರಿಗಣಿಸಲಾಗಿದೆ. ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ 3200 ವರ್ಷಗಳಿಗಿಂತಲೂ ಇನ್ನೂ ಹಳೆಯದಾದಂಥ ಲಿಪಿ ಇದು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಮೆಸಪಟೋಮಿಯಾ ನಾವು ಓದಿದ್ವಲ್ಲ, ಮೆಸಪಟೋಮಿಯಾ ನಾಗರಿಕತೆ ಅಂತೆಲ್ಲ ಹೇಳಿ ಶಾಲಾ ದಿನಗಳಲ್ಲಿ. ಸೊ ಈ ಮೆಸಪಟೋಮಿಯಾದ ಸುಮರಿಯನ್ನರು ಮಣ್ಣಿನ ಫಲಕಗಳ ಮೂಲಕ ಅದರ ಮೇಲೆ ಇದನ್ನು ಬರಿತಾ ಇದ್ರಂತೆ. ಈ ಒಂದು ಕ್ಯೂನಿಫಾರ್ಮ್ ಲಿಪಿಯನ್ನು ಮಣ್ಣಿನ ಫಲಕಗಳ ಮೇಲೆ ಬರೆಯೋದಕ್ಕೆ ಇದನ್ನು ಈ ಲಿಪಿನ ಬಳಸ್ಕೊಳ್ತಾ ಇದ್ರಂತೆ. ಸೊ ಕ್ರಿಸ್ತಪೂರ್ವ 3200 ಹಳೆಯದು ಈ ಒಂದು ಮೆಸಪಟೋಮಿಯಾದ ಸುಮರಿಯನ್ನರು ಬಳಸ್ತಿದ್ದಂಥ ಕ್ಯೂನಿಫಾರ್ಮ್ ಅನ್ನುವಂಥ ಲಿಪಿ. ಓಕೆನಾ? ಸೊ ಸರಿಯಾದ ಉತ್ತರ ಗೊತ್ತಾಯ್ತಲ್ಲ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು ಅನ್ನೋದು ಗೊತ್ತಾಯಿತು. ಮುಂದಿನ ಪ್ರಶ್ನೆ ಏನು ಅನ್ನೋದಕ್ಕೆ ನೀವು ಕಾಯ್ತಾ ಇದ್ದೀರಾ. ಪ್ರಶ್ನೆ ಹೀಗಿದೆ, ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ? ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ? ಸೊ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಅಫ್ಕೋರ್ಸ್ ರೇನ್ಬೋ ಜೊತೆಗಿನ ನಿಮ್ಮ ಬೆಸುಗೆ ಎಂಥ ಬಿರುಗಾಳಿ ಬಂದರೂ ಯಾವುದೇ ಕಾರಣಕ್ಕೂ ಒಡೆಯೋಕ್ಕಾಗೋದೇ ಇಲ್ಲ ಅಲ್ವೇ. ಪ್ರಶ್ನೆ ಕೇಳಿ ಆಗಿತ್ತು, ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ಲೀಲಾ ಬೇಗೂರ್ನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಅರವಿಂದ ಚಾಲೀಕರ್ ತಾಂಬಾಯಿಂದ, ಶ್ಯಾಮಲಾ ಅವರ ಉತ್ತರ ಸರಿ ಇತ್ತು, ಅಶೋಕ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರು, ಆನಂದ ಧೋನಿ ಸಿಂಧನೂರಿನಿಂದ, ಚೇತನ್ ಅವರು ಕೂಡ ಸರಿ ಉತ್ತರ ಕಳಿಸಿದ್ರು, ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳಿಂದ, ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ, ವರಲಕ್ಷ್ಮಿ ಮೈಸೂರಿನಿಂದ, ವಸುಧಾ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ, ಸೋಮನಾಥ ಗುರುಸಿದ್ದಾಪುರ ಜಗಳೂರಿನಿಂದ ಸರಿ ಉತ್ತರ ಕಳಿಸಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ತೆಲುಗು. ತೆಲುಗು ಯಾಕೆ ತೆಲುಗುನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ, ತೆಲುಗು ಭಾಷೆಯ ಎಲ್ಲ ಪದಗಳು ಸ್ವರಾಕ್ಷರಗಳಲ್ಲಿ ಕೊನೆಗೊಳ್ಳುತ್ತವೆ. ಇದು ಇಟಾಲಿಯನ್ ಭಾಷೆಯ ರಚನೆಯನ್ನೇ ಹೋಲುತ್ತೆ ತೆಲುಗು ಭಾಷೆ. ಹಾಗಾಗಿ ಇದನ್ನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ತೆಲುಗು ಭಾಷೆಯನ್ನ ಕರೀತಾರೆ. ಇಟಾಲಿಯನ್ ಭಾಷೆಯ ರಚನೆಯನ್ನ ಹೊಂದಿರುವಂತ ಕಾರಣಕ್ಕೆ, ಹೋಲುವ ಕಾರಣಕ್ಕೆ ತೆಲುಗು ಭಾಷೆಯನ್ನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಕಡೆ ಪ್ರಶ್ನೆ ಫಾಸ್ಟಾಗಿ ಕೇಳ್ಬಿಡ್ತೀನಿ, ಫಾಸ್ಟಾಗಿ ಉತ್ತರ ಕಳಿಸಿ. ಇವತ್ತಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂಥ ಲಿಪಿ ಅಥವಾ ಭಾಷೆ ಯಾವುದು? ಇಂದಿಗೂ ಅರ್ಥೈಸಲು ಸಾಧ್ಯವಾಗದಂಥ ಲಿಪಿ ಅಥವಾ ಭಾಷೆ ಯಾವುದು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಜನ್ಮ ಈ ಅಕ್ಷರನ ನೋಡ್ತಾ ಇದ್ರು ಕೂಡ ಇದು ಅರ್ಥನೇ ಆಗ್ತಾ ಇಲ್ವಂತೆ. ಯಾವುದೋ ಅಂಥದ್ದೊಂದು ಲಿಪಿ, ಇವತ್ತಿಗೂ ಅರ್ಥೈಸಲು ಸಾಧ್ಯವಾಗದಂತ ಲಿಪಿ ಅಥವಾ ಭಾಷೆ ಯಾವುದಾಗಿ ಇವತ್ತಿಗೂ ಉಳ್ಕೊಂಡಿದೆ ಒಂದ್ ರೀತಿ ಸವಾಲಾಗಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ನನಗೂ ಕೂಡ ಸವಾಲ್ ಅನ್ನಿಸ್ತು, ಯಾರಾದರೂ ಸರಿ ಉತ್ತರ ಕೊಟ್ಟಿದ್ದಾರಾ ಅಂತ ಹೇಳಿ ಹುಡುಕೋದು. ಎಲ್ಲರಿಗೂ ಕೂಡ ಸವಾಲಾಗ್ಬಿಟ್ಟಿದೆ ಇದಕ್ಕೆ ಸರಿ ಉತ್ತರ ಕಂಡಿಟ್ಕೊಳ್ಳೋದು. ಹಾಗಾಗಿ ಯಾರ ಉತ್ತರ ಕೂಡ ಸರಿಯಾಗಿ ಇರಲಿಲ್ಲ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ವಾಯ್ನಿಚ್ ಹಸ್ತಪ್ರತಿ. ವಾಯ್ನಿಚ್ ಹಸ್ತಪ್ರತಿ, ಯಾಕೆ ಇದಕ್ಕೆ ವಾಯ್ನಿಚ್ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ ಈ ಒಂದು ಲಿಪಿಗೆ ಅಂತ ಹೇಳಿದ್ರೆ, ಇದನ್ನು ಫಸ್ಟ್ ಮೊದಲ ಬಾರಿಗೆ ಈ ಒಂದು ಲಿಪಿ ಅಥವಾ ಇಂಥದ್ದೊಂದು ಇದೆ ಅಂತ ಹೇಳಿ ನೋಡಿದ್ಯಾರು ಅಂತ ಹೇಳಿದ್ರೆ, ಪೋಲಿಷ್ ಪುಸ್ತಕ ವ್ಯಾಪಾರಿ ವಿಲ್ಫ್ರಿಡ್ ವಾಯ್ನಿಚ್ ಅವರು. ಹಾಗಾಗಿ ಇದಕ್ಕೆ ಅವರ ಹೆಸರನ್ನೇ ಇಡಲಾಯಿತು. ಈ ಹಸ್ತಪ್ರತಿ ಬರೋಬ್ಬರಿ 240 ಪುಟಗಳ ಬರವಣಿಗೆಯನ್ನು ಹೊಂದ್ಕೊಂಡಿದೆ. ಆದರೆ 240 ಪುಟಗಳಲ್ಲಿರುವಂತಹ ಲಿಪಿನ ಇವತ್ತಿಗೂ ಕೂಡ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ವಂತೆ. ಇದು 15ನೇ ಶತಮಾನದ ಒಂದು ಲೆಕ್ಕದ ನಿಗೂಢ ಕೃತಿ ಕೂಡ ಆಗಿದೆ. ಜಗತ್ತಿನ ಅತ್ಯುತ್ತಮ ಭಾಷಾ ಶಾಸ್ತ್ರಜ್ಞರು ಅಂತೆಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಜಾಲಾಡಿದ್ದಾರೆ, ಆದರೆ ಅರ್ಥೈಸೋದಕ್ಕಾಗಿಲ್ಲ. ಅಷ್ಟೇ ಅಲ್ಲ, ಕ್ರಿಪ್ಟೋಗ್ರಫರ್ಗಳು ಕೂಡ ಇದಕ್ಕೊಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕ್ಷಣದ ತನಕನೂ ಸಾಧ್ಯ ಆಗಿಲ್ವಂತೆ. ಒಂದೊಂದು ಅಂದಾಜು ಮಾಡಿದ್ದಾರೆ, ಬಹುಶಃ ಇದು ಇಟಲಿಯಲ್ಲೇನಾದರೂ ರಚನೆ ಆಗಿರ್ಬೋದು ಈ ಕೃತಿ ಅನ್ನೋ ಒಂದು ಅಂದಾಜನ್ನು ಮಾಡಿದ್ದಾರೆ ಅಷ್ಟೇನೆ. ಆದರೆ ಇವತ್ತಿಗೂ ವಾಯ್ನಿಚ್ ಹಸ್ತಪ್ರತಿಯಲ್ಲಿರುವಂಥ ಲಿಪಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ವಂತೆ. ಓಕೆನಾ? ಸೊ ಹಾಗಿದ್ರೆ ಎಸ್, ಇಲ್ಲೊಬ್ರು ಕಳಿಸ್ಬಿಟ್ಟಿದ್ದಾರೆ ನನ್ನ ಹತ್ರ ಸರಿ ಇದೆ ಅಂತ, ಬಹುಶಃ ನನ್ನ ಕಣ್ಣಿಂದ ಎಲ್ಲಾದರೂ ಮಿಸ್ಟೇಕ್ ಆಗೋಯ್ತಾ? ಎಸ್, ವಾಸಿಂ ಅಲಿ ಜಗಳೂರಿನಿಂದ ಅಫ್ಕೋರ್ಸ್ ನಿಮ್ಮ ಹತ್ರ ಕರೆಕ್ಟ್ ಆಗಿತ್ತು. ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ರಿಯಾಜ್ ಅವರು. ಎಸ್, ಒಳ್ಳೆ ಪ್ರೋಗ್ರಾಮು ಅಂತ ಹೇಳಿ ಬಹಳ ಜನ ಹೇಳಿದಿರ, ಕುತೂಹಲಕಾರಿ ಮಾಹಿತಿಯುಕ್ತವಾಗಿತ್ತು ಅಂತೇಳಿ ಜಗದಾಂಬಿಕಾ ಹಂಸವೇಣಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಪ್ರಶ್ನೆಗೆ ವಾಸಿಂ ಅಲಿ ಜಗಳೂರಿನಿಂದ ಒಬ್ಬರು ಸರಿ ಉತ್ತರ ಕೊಟ್ಟರು. ಇದಾಗಿತ್ತು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ. ಜಗತ್ತಿನ ಯಾವುದೇ ಭಾಷೆಯ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಏನಂತೆ ಕಡೆಯದಾಗಿ ಏನು ಹೇಳಿ? ಇಷ್ಟೇ.

ಗೊತ್ತಾಯ್ತಲ್ವಾ? ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತೀನಿ. 4 ಗಂಟೆಗೆ ನಿಮ್ ಜೊತೆ ಚರ್ಚೆ ಇದೆ ರೀ, ಎಲ್ಲೂ ಹೋಗೋ ಆಗಿಲ್ಲ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಇದು FM Rainbow 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ RJ ರಮ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಾ. 4:23 ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜೆ ರಮ್ಯಾ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದ ಕಂಟೆಂಟ್ ಏನು, ಸಬ್ಜೆಕ್ಟ್ ಏನು, ಯಾವುದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ, ಚರ್ಚಿಸ್ತೀನಿ, ಎಲ್ಲವೂ ಗೊತ್ತಾಗುತ್ತೆ ಈ ಹಾಡಿನ ನಂತರ. ಹಾಡು ಮುಗಿಸ್ಕೊಂಡು ಬನ್ನಿ, ಆಮೇಲೆ ಒಂದಷ್ಟು ಅಡೆ ತಡೆ ಅಡ ಚಣೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.
2: ಜಾಜಿಯಾ ಹೋ ಚಂದ ಜನಪದ ಬಲು ಚಂದ ನನ್ನವನ ಮನಸ್ಸು ಚಂದವೋ. ವಾಸ್ ಬರ್ತಾ ಇಲ್ಲ, ಮುಟ್ಟಿದಕ್ಕಲ್ಲ.
3: ಮಾಡಿದ ಮೋಡಿನೆಲ್ಲ ಮರೆಯುವ ಮಾತೇ ಇಲ್ಲ.
2: ಮರೆಯಲ್ಲ ತಾನೇ.

ಜಾಜಿಯಾ ಹೌ ಚಂದ ಹಾಡು ಕೇಳಿದ್ರಿ. ತಂದೆಗೆ ತಕ್ಕ ಮಗ ಚಿತ್ರದ ಬ್ಯೂಟಿಫುಲ್ ಹಾಡು ಇದಾಗಿತ್ತು. ಸದ್ಯಕ್ಕೆ ನಾನು ಪ್ರಾರಂಭದಲ್ಲೇನೋ ಯಾವುದೇ ಅಡಚಣೆ ಇಲ್ಲದೆ ಒಳ್ಳೆ ಹಾಡಿನ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾಯಿತು. ಆದರೆ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಯುವ ಸಾಧಕರ ಬಗ್ಗೆ ಅಥವಾ ಯುವ ಸಾಧಕರಾಗಲಿಕ್ಕೆ ಬೇಕಾಗುವಂಥ ಸಾಮರ್ಥ್ಯಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಒಂದಷ್ಟು ಅಡೆತಡೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದಕ್ಕೆ ಕಾರಣಕ್ಕೆ ಅಡಚಣೆ ಅಡೆತಡೆ ಅಂತೆಲ್ಲ ಹೇಳಿ ಆಗಿತ್ತು. ನಾನು ಸಾಮಾನ್ಯವಾಗಿ ಯಾವುದೇ ಕೆಲಸಕ್ಕೆ ಕೈಯಿಟ್ಟರೂ ಕೂಡ ಒಂದಷ್ಟು ಅಡೆಚಡೆಗಳು ಅಥವಾ ಅಡೆತಡೆಗಳು ಅಡೆಗೋಡೆಗಳು ನಮಗೆ ಎದುರಾಗೋದು ಸಹಜ. ಹೀಗೆ ಲೆಕ್ಕ ಹಾಕಿದಾಗ ನಾವು ಯುವಕರು ಸಾಧನೆಯ ಶಿಖರಕ್ಕೆ ಇರುವಂತಹ ಹೊತ್ತಿನಲ್ಲಿ, ಸಾಧನೆಯ ಹಾದಿಯಲ್ಲಿ ಸಾಗುವಂತಹ ಹೊತ್ತಿನಲ್ಲಿ ಅವರಿಗೆ ಎದುರಾಗುವಂತಹ ನಾಲ್ಕು ತಡೆಗೋಡೆಗಳು ಅಥವಾ ಸವಾಲುಗಳು ಅಥವಾ ಅಡಚಣೆಗಳು, ಈ ಬಗ್ಗೆ ನಾನು ಹೇಳ್ತೀನಿ. ಈ ನಾಲ್ಕರಲ್ಲಿ ಇವತ್ತಿನ ಯುವಜನತೆಯನ್ನ ಯಾವುದು ತುಂಬಾ ಬಾಧಿಸ್ತಾ ಇರೋದು ಅನ್ನೋದನ್ನ ನೀವು ಆಯ್ಕೆ ಮಾಡಿ ಸೂಕ್ತ ಕಾರಣ ಕೊಟ್ಟು ಸಂದೇಶ ಕಳಿಸಿ. ನನ್ನ ಪ್ರಕಾರ ಮೊದಲನೇದು ಆರ್ಥಿಕ ಮುಗ್ಗಟ್ಟು, ಹಣಕಾಸಿನ ಕೊರತೆ, ಇದು ಅವರ ಸಾಧನೆಗೆ ಅಡ್ಡಿಯಾಗತ್ತಾ? ಅಥವಾ ಮಾರ್ಗದರ್ಶನದ ಕೊರತೆ, ಅವರಿಗೆ ಕರೆಕ್ಟಾಗಿ ದಾರಿಯನ್ನು ತೋರಿಸದೇ ಇರೋದು, ಮಾರ್ಗದರ್ಶನ ಇಲ್ಲದೇ ಇರೋದು, ಅದೇನಾದರೂ ಅವರಿಗೆ ತಡೆಗೋಡೆ ಆಗತ್ತಾ? ಮೂರನೇದು ಅವರಲ್ಲೇ ಇರುವಂಥ ಸೋಲಿನ ಭಯ, ಎಲ್ಲಿ ಸೋತೋಗ್ತೀನಿ ಅನ್ನುವಂಥ ಭಯ ಅವರ ಸಾಧನೆಗೆ ಅಡ್ಡಿ ಮಾಡುತ್ತಾ? ಅಥವಾ ನಾಲ್ಕನೆಯದು ಏಕಾಗ್ರತೆಯ ಕೊರತೆ, ಅವರಲ್ಲೇ ಕಾನ್ಸಂಟ್ರೇಷನ್ ಇಲ್ಲದೆ ಇರುವಂಥದ್ದು, ಗಮನ ಕೇಂದ್ರೀಕರಣ ಮಾಡದೇ ಇರುವಂಥದ್ದು, ಇದು ಕೊರತೆಯಾಗಿ ನಿಲ್ಲುತ್ತಾ? ನಿಮ್ಮ ಪ್ರಕಾರ ಯಾವುದು ಎದುರಾಗುವಂಥ ಅಡೆತಡೆಗಳು ಯುವ ಸಾಧಕರಿಗೆ? ಆರ್ಥಿಕ ಮುಗ್ಗಟ್ಟು, ಮಾರ್ಗದರ್ಶನದ ಕೊರತೆ, ಸೋಲಿನ ಭಯ ಅಥವಾ ಏಕಾಗ್ರತೆಯ ಕೊರತೆ, ಯಾವುದು ಅಂತ ನಿಮಗನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಈ ರೀತಿ ತನನಂ ತನನಂ ಅಂತ ಹೇಳಿ ಸಾಧನೆಯ ಹಾದಿಯಲ್ಲಿ ಸಾಗಿದ್ರು ಕೂಡ ನಾವು ಗುರಿಯನ್ನ ಮುಟ್ಟೋದಷ್ಟೊತ್ತಿಗೆ ಆಹ ತನನಂ ಅನ್ನೋದು ಅಂತ ಹೇಳಿ ನಾವು ನಿಟ್ಟುಸಿರು ಬಿಡೋ ಹಾಗೆ ಮಾಡಿಬಿಟ್ಟಿರುತ್ತೆ. ಇದಕ್ಕೆ ಕಾರಣ ನಾಲ್ಕಿರಬಹುದಾ? ಈ ನಾಲ್ಕರಲ್ಲಿ ಯಾವುದು ನಿಮ್ಮ ಪ್ರಕಾರ ಸೂಕ್ತ ಕಾರಣ ಅನ್ನೋದನ್ನ ನೀವೇ ಸಂದೇಶದ ಮೂಲಕ ತಿಳಿಸಿ ಅಂತ ಕೇಳಿದ್ದೆ. ಒಂದು ಆರ್ಥಿಕ ಮುಗ್ಗಟ್ಟು, ಮತ್ತೊಂದು ಮಾರ್ಗದರ್ಶನದ ಕೊರತೆ, ಇನ್ನೊಂದು ಸೋಲಿನ ಭಯ, ಕೊನೆಯದು ಏಕಾಗ್ರತೆಯ ಕೊರತೆ. ಯಾವುದು ಹೆಚ್ಚಾಗಿ ಯುವಕರಿಗೆ, ಅದರಲ್ಲೂ ಯುವ ಸಾಧಕರಿಗೆ ಎದುರಾಗುವಂತ ಪ್ರಮುಖ ಅಡೆತಡೆ ಅನ್ನೋದು ನನ್ನ ಪ್ರಶ್ನೆ. ಹಾಗಿದ್ರೆ ಸೂಕ್ತ ಕಾರಣದ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನ ನಮಗೆ ರವಾನಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.

ನಾನಂತೂ ಸದ್ಯಕ್ಕೆ ಆರ್ಥಿಕ ಮುಗ್ಗಟ್ಟು, ಅನುಭವದ ಕೊರತೆ ಅಥವಾ ಮಾರ್ಗದರ್ಶನದ ಕೊರತೆ, ಸೋಲಿನ ಭಯ, ಜೊತೆಗೆ ಏಕಾಗ್ರತೆ ಇಲ್ಲದಿರೋದು, ಇಷ್ಟೇ ನಾಲ್ಕು ಹೇಳಿದೆಪ್ಪ. ಪ್ರೀತಿ ಅನ್ನೋದನ್ನು ನಾನು ಹೇಳಿಲ್ಲ. ಸದ್ಯಕ್ಕೆ ಅದನ್ನು ಹೊರಗಿಟ್ಟು ಈ ನಾಲ್ಕು ಆಪ್ಷನ್ಸ್ ನಾನು ನಿಮಗೆ ಕೊಟ್ಟಿದ್ದಾಗಿತ್ತು. ಯಾವುದು ಯುವ ಸಾಧಕರಿಗೆ ಅಡೆತಡೆ ಆಗು ನಿಲ್ಲುವಂಥದ್ದು ಸಾಧನೆಗೆ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿತ್ತು. ಬಹಳ ಜನ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಾ. ಪುಷ್ಪ ಶಾನುಭೋಗರ ಗದಗಾಯಿಂದ ಹೇಳ್ತಾ ಇದ್ದಾರೆ, ಫಿನಾನ್ಷಿಯಲ್ ಸ್ಟೇಟಸ್, ಆರ್ಥಿಕ ಸ್ಥಿತಿಗತಿ ಏನಿರುತ್ತೆ, ಮಾರ್ಗದರ್ಶನದ ಕೊರತೆ ಏನಿರುತ್ತೆ, ಹಾಗೆ ಸರಿಯಾದ ಮಾಹಿತಿ ಇಲ್ಲದೆ ಇರುವುದು, ಜೊತೆಗೆ

ಧೈರ್ಯ ಕೂಡ ಇಲ್ದಿರೋದು ಎಲ್ಲವೂ ನಿಜವಾಗ್ಲೂ ಮ್ಯಾಟ್ರ್ ಆಗುತ್ತೆ ಮೇಡಮ್, ಯಾವ್ದು ಬಿಟ್ರು ತಪ್ಪು ಅಂತಾನೆ ಅನ್ಸುತ್ತೆ. ಎಲ್ಲವೂ ಬೇಕಾಗುತ್ತೆ ಇವತ್ತಿನ ಯೂತ್ ಸಕ್ಸಸ್ನ ಕಾಣೋದಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಪುಷ್ಪ ಹೇಳ್ತಾ ಇದ್ದಾರೆ. ಯಾಕೆ ಬೇಕು ಒಂದ್ರ ಬಗ್ಗೆ ಚರ್ಚೆ ಮಾಡೋದು, ನಾಲ್ಕು ಹೇಳ್ಬಿಡೋಣ ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಸಂದೇಶವನ್ನು ಕಳಿಸಿರೋದು ಮತ್ತಾರು ಅಂತ ಹೇಳಿದ್ರೆ ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದರ ಹೊರತಾಗಿ ಫಿನಾನ್ಸ್, ಆರ್ಥಿಕತೆ, ಇದು ಕೂಡ ಅವರಲ್ಲಿ ಎಷ್ಟೋ ಸಲ ಅವರನ್ನ ಕುಗ್ಗಿಸುತ್ತೆ, ಹೋಪ್ಸ್ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ, ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಆದರೆ ಯಾವುದನ್ನೂ ಕಳೆದುಕೊಳ್ಳದೆ ಅವರ ಮೇಲೆ ಅವರಿಗೆ ನಂಬಿಕೆ ಅನ್ನೋದು ಇರಬೇಕು, ಅವರ ಗುರಿಯತ್ತ ಅವರು ಸಾಗಬೇಕು, ಆಗಷ್ಟೇ ಅವರ ಗುರಿ ಫುಲ್ಫಿಲ್ ಆಗೋದಕ್ಕೆ ಸಾಧ್ಯ ಆಗೋದು ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಿಡಿಗಿರ ಕುಕ್ನೂರಿಂದ ಹಬ್ಬ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರಿ, ಫಸ್ಟ್ ಊಟ ಮಾಡೋಣ ಬನ್ನಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಕೇಳ್ತಾ ಇದ್ದೀರಾ, ಬಂದೆ ಬಂದೆ ಇರಿ ಇರಿ ಬರ್ತೀನಿ. ಸಂದೇಶವನ್ನು ಕಳಿಸಿ ಮತ್ತಾರು ಹೇಳ್ತಿರೋದು ಅಂತ ಹೇಳಿದ್ರೆ ಮಾರ್ಗದರ್ಶನ ಅನ್ನೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಅದು ಪ್ರತಿ ಸೆಕೆಂಡ್ಗೂ ಕೂಡ ಆ ಗೈಡೆನ್ಸ್ ಮಾರ್ಗದರ್ಶನ ಅವ್ರಿಗೆ ಬೇಕೇ ಬೇಕು. ಎಲ್ಲೋ ಒಂದು ಕಡೆ ಅದು ಹಾದಿ ತಪ್ಪು ಅಂದರೂ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನನ್ನ ಪ್ರಕಾರ ಮಾರ್ಗದರ್ಶನ ಅಥವಾ ಗೈಡೆನ್ಸ್ ತುಂಬಾ ಮುಖ್ಯ ಅಂತ ಹೇಳಿ ವೆಂಕಟೇಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಈ ಸಂದೇಶವನ್ನು ಕಳಿಸಿ ಮೇಡಮ್ ಇಷ್ಟು ಸಿಂಪಲ್ ಆಗಿ ಎಲ್ಲರಿಗೂ ನಾವು ಒಂದೇ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯನಾ? ಇಟ್ಸ್ ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್ ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತು ನಾನು ಒಪ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಡಚಣೆ. ಸೊ ತುಂಬ ಮಾರ್ಗದರ್ಶನ ಸಿಕ್ಕಿ ಇಲ್ವಾ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ, ನನ್ನ ಬಗ್ಗೆ ನನಗೆ ಚೆನ್ನಾಗಿ ಸ್ವಯಂ ಅರಿವು ಇದೆ, ಜೊತೆಗೆ ನನ್ನಲ್ಲಿ ಕರೆಕ್ಟಾದಂತಹ ಸೋಲಿನ ಭಯ ಇಲ್ಲ, ಅದರೊಟ್ಟಿಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲ ಇದ್ದು ಆರ್ಥಿಕ ಮುಗ್ಗಟ್ಟಿದ್ರೆ ಏನು ಮಾಡೋದು, ಅಥವಾ ಚೆನ್ನಾಗಿ ದುಡ್ಡಿದ್ದು ಅವರಲ್ಲಿ ಸೋಲಿನ ಭಯ ಇದ್ರೆ ಏನು ಮಾಡೋದು, ಈ ಥರ ಪರ್ಸನ್ ಟು ಪರ್ಸನ್ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಭಿನ್ನವಾಗಿ ಇರೋವಂಥದ್ದು ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ನಿಮ್ಮ ಸಂದೇಶ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಸದ್ಯಕ್ಕೆ ನಮ್ಮ ಸಾಧಕರು ಕೂಡ ಎನ್ನ ಮ್ಯಾಲ ಮುನಿವಾರೆ ಅಂತ ಹೇಳಿ ಆರ್ಥಿಕ ಮುಗ್ಗಟ್ಟಿಗೆ ಹೇಳಬೇಕು, ಮಾರ್ಗದರ್ಶನದ ಕೊರತೆಗೆ ಹೇಳಬೇಕು, ಸೋಲಿನ ಭಯಕ್ಕೆ ಹೇಳಬೇಕು, ಹಾಗೆ ಏಕಾಗ್ರತೆಯ ಕೊರತೆಗೆ ಹೇಳಬೇಕು. ನನ್ನ ಮೇಲೆ ದಯಮಾಡಿ ಮುನಿಸ್ಕೋಬೇಡಿ, ನನ್ನ ಮೇಲೆ ಯಾವುದೇ ವಕ್ರದೃಷ್ಟಿಯನ್ನು ಬೀಳಬೇಡಿ ಅಂತ ಹೇಳಿ. ಹಾಗೆ ಯಾವುದು ತುಂಬ ಬಾಧಿಸೋದು ನಮ್ಮ ಯುವ ಸಾಧಕರಿಗೆ ಅನ್ನೋದನ್ನು ನಾನು ಕೇಳಿದ್ದೆ. ಬಹಳಷ್ಟು ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಸಾಧನೆ ಮಾಡೋರಿಗೆ ಸಾಮರ್ಥ್ಯ ಇದ್ದರೆ ಆದರೆ ಕೆಲವು ಅಡೆತಡೆಗಳು ದಾರಿ ತಪ್ಪಿಸುತ್ತೆ ಅಂತ ಹೇಳಿ ಅವರದ್ದೇ ಒಂದು ಲಿಸ್ಟ್ ಅನ್ನು ಹಾಕ್ಬಿಟ್ಟಿದ್ದಾರೆ. ತಾಳ್ಮೆ ಕೊರತೆ, ಗೊಂದಲ ಇರುವಂಥದ್ದು, ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಚಟ ಇರುವಂಥದ್ದು, ವೈಫಲ್ಯದ ಭಯ ಇರುವಂಥದ್ದು, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲದಿರೋದು, ಮಾರ್ಗದರ್ಶನದ ಕೊರತೆ ಇರೋದು ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲೊಬ್ಬರು ಒಂದು ಕವಿತೆ ಬರೆದುಬಿಟ್ಟಿದ್ದಾರೆ, ನಮ್ಮ ಚಿತ್ತವನ್ನು ತದೆಕಾವಗಿರಿಸುವುದೇ ಸವಾಲು, ಅದು ಅರಿತೇ ಇಣುಕುವುದು ಅತ್ತ ಇತ್ತ ಸುತ್ತಲೂ, ಮೈ ಮರೆತರೆ ಉಳಿಯುವುದೊಂದೇ ಕತ್ತಲು, ಅದ ಗೆದ್ದರೆ ಸಿಗುವುದು ಗೆಲುವಿನ ಘಮಲು ಅಂತ ಹೇಳಿ ದೇಶವಳ್ಳಿ ಶಿವು ಚಾಮರಾಜನಗರದಿಂದ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನನ್ನ ಪ್ರಕಾರ ಏಕಾಗ್ರತೆಯ ಕೊರತೆ ಬಗ್ಗೆ ನೀವು ಮಾತಾಡಿದ್ದೀರಿ, ಕರೆಕ್ಟಾ? ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ಇವತ್ತಿನ ಯುವ ಜನತೆಗೆ ಸರಿಯಾದ ಮಾರ್ಗದರ್ಶನ ಇಲ್ಲ, ಮತ್ತೆ ಅಂಕ ಆಧಾರಿತ ಶಿಕ್ಷಣ ಯುವ ಜನರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಅರವಿಂದ್ ಚಾಲೀಕರ್ ಅವರು ತಾಂಡಾದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿರೋದು ಏಕಾಗ್ರತೆ ಇಲ್ಲದಿರದೆ ಮುಖ್ಯ ಕಾರಣ, ಯಾಕಂದ್ರೆ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಮಾಡೇ ಮುಗಿಸೋದಿಲ್ಲ, ಅದನ್ನ ಬಿಟ್ಟು ಇನ್ನೊಂದ್ ಕಡೆಗೆ ಜಂಪ್ ಆಗ್ಬಿಟ್ಟಿರ್ತಾರೆ, ಇದೇ ಪ್ರಮುಖವಾದಂತ ಕಾರಣ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಮಣಿಕಂಠ ಅವರು. ಎಸ್, ಖಂಡಿತವಾಗಿ ಇದನ್ನ ನಾನು ಕೂಡ ಒಪ್ಕೊಳ್ತೀನಿ. ಇನ್ನು ಬಹಳ ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ನೀವಿನ್ನೂ ಸಂದೇಶ ಕಳಿಸಿಲ್ವ? ಯಾಕೆ? ನಿಮ್ಮ ಅಭಿಪ್ರಾಯ ರವಾನಿಸಿ. ಯುವ ಜನತೆಗೆ ಸಾಧನೆಗೆ ಅಡ್ಡಿಯಾಗಿ ನಿಲ್ಲೋದು ಆರ್ಥಿಕ ಮುಗ್ಗಟ್ಟ, ಸೋಲಿನ ಭಯವ, ಮಾರ್ಗದರ್ಶನದ ಕೊರತೆಯ, ಅಥವಾ ಏಕಾಗ್ರತೆಯ ಕೊರತೆಯ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಿಮ್ಮ ಹೆಸರಿನ ಜೊತೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ. 9480901013 ನಮ್ಮ ನಂಬರ್.

ಸುನಾಮಿಯೋ ಭೂಕಂಪವೋ ಏನೇ ಆದರೂ ನನ್ನ ಸಾಧನೆಯನ್ನು ನಾನು ಬಿಡೋದಿಲ್ಲ ಅನ್ನುವಂಥ ಅಚಲ ನಿರ್ಧಾರ ಇರಬೇಕಲ್ವೇ. ಅದ್ರ ಜೊತೆಗೆ ಆರ್ಥಿಕ ಮುಗ್ಗಟ್ಟು ಬರಬಾರ್ದು, ಸೋಲಿನ ಭಯ ಇರಬಾರ್ದು, ಏಕಾಗ್ರತೆಯ ಕೊರತೆ ಇರಬಾರ್ದು, ಮಾರ್ಗದರ್ಶನದ ಕೊರತೆಯಂತೂ ಇರಲೇಬಾರ್ದು ಅಲ್ವೇ. ಹಾಗಿದ್ರೆ ಯಾವುದು ಕೊರತೆ ಎದ್ದು ಕಾಣ್ತಾ ಇರೋದು ಇವತ್ತಿನ ಯುವಜನತೆಗೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ.

ಮೇಡಮ್, ಇವತ್ತಿನ ಜನರಿಗೆ ಯಾವ ಕೊರತೆ ಹೆಚ್ಚು ಕಾಡ್ತಾ ಇದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಹಣಕಾಸಿನ ವ್ಯವಸ್ಥೆಯೇ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋಕ್ಕಾಗುತ್ತೆ ಇವತ್ತಿನ ಕಾಲದಲ್ಲಿ? ಇನ್ನು ಎರಡನೇದಕ್ಕೆ ಹೋದ್ರೆ ಅದು ಮಾರ್ಗದರ್ಶನದ ಕೊರತೆ ಹೇಳಿದ್ರಿ, ಅದು ಕೂಡ ತುಂಬಾ ಮುಖ್ಯ. ಜೀವನದಲ್ಲಿ ಸೋತ್ರೆ, ಒಂದು ಸಲ ಲಾಸ್ ಆದ್ರೆ ಮತ್ತೆ ತಿದ್ದುಕೊಂಡು ಮೇಲ್ ಬರಬೇಕು, ಅದಕ್ಕೆ ಏಕಾಗ್ರತೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಮತ್ತೆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಎಲ್ಲವನ್ನ ಸೇರಿಸಿ ಕಳಿಸ್ಬಿಟ್ಟಿದ್ದಾರೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಹಾಗೆ ಸಂದೇಶ ಕಳಿಸಿದ್ದಾರೆ. ಎಸ್, ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಫ್ಕೋರ್ಸ್ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಭಾಗ್ಯಶ್ರೀ ಅವರೇ ಸಂದೇಶವನ್ನು ಕಳಿಸಿ, ನನಗಂತೂ ಹಣಕಾಸಿನ ಕೊರತೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಆದ್ರೆ ಅದನ್ನೇನಾದ್ರೂ ಪಕ್ಕಕ್ಕಿಟ್ಟು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಗದರ್ಶನ ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಿಯಾಜ್ ಹಿರಿಯೂರ್ನಿಂದ, ಏಕಾಗ್ರತೆಯ ಕೊರತೆ ಮೇಡಮ್, ಏನಿದ್ರೇನು ನಮ್ಮಲ್ಲೇ ಆ ಏಕಾಗ್ರತೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇರೋದು ಸುಭಶ್ರೀ, ಕಾರ್ಕೋಳಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಸೋಲುತ್ತೇನೆ ಅನ್ನೋ ಭಯ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನೀವೊಬ್ಬರೇ ಇವಾಗ ಫಸ್ಟ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ, ಧೈರ್ಯವಾಗಿದ್ದರೆ ಯಾವ ಕೆಲಸ ಕಾರ್ಯಗಳು ಕೂಡ ಸಾಧ್ಯ. ಅದೇ ಎಲ್ಲಿ ನಾನು ಸೋತೋಗ್ಬಿಡ್ತೀನೋ ಅನ್ನೋದು ಇತ್ತು ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಹೆಂಗೆ ಅಂತ ಹೇಳಿದ್ರೆ, ಫಿನಾನ್ಷಿಯಲಿ ನಾವು ಎಷ್ಟೇ ಸಮಸ್ಯೆಯಿಂದ ಇದ್ದರೂ ಕೂಡ ನಮಗೆ ಬೇರೆ ಬೇರೆ ಮೂಲಗಳಿಂದ ನಾವು ಹಣ ಹೊಂದಿಸ್ಕೋಬೋದು. ಸರ್ಕಾರದಿಂದ ಎಷ್ಟೊಂದು ಸಬ್ಸಿಡೀಸ್ ಸಿಗತ್ತೆ. ಸೊ ಅದಕ್ಕೆಲ್ಲ ನಾವು ಪ್ರಯತ್ನ ಮಾಡ್ಬೋದು. ಫಿನಾನ್ಷಿಯಲಿ ನಾವು ಕಷ್ಟದಲ್ಲಿದ್ವಿ ಅಂತ ಹೇಳಿದ್ರೆ ಸಾಧನೆ ಮಾಡುವಂತ ಹೊತ್ತಿನಲ್ಲಿ, ಆದರೆ ಸೋಲೋ ಭಯ ಇದೆಯಲ್ಲ, ಅದು ನಮ್ಮನ್ನು ನಿಜಕ್ಕೂ ಕುಗ್ಗಿಸಿಬಿಡುತ್ತೆ ಸಾಧನೆಯಲ್ಲಿ ಅಂತ ಹೇಳಿ ಶುಭಾಶ್ರೀ ಅವರು ಕಾರ್ಕೋಳಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದವರು ರಮೇಶ್ ಅವರು ಸಂದೇಶವನ್ನು ಕಳಿಸಿ, ಎಸ್, ಒಟ್ಟಾಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮನೆಯ ಪರಿಸ್ಥಿತಿ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಾಪರ್ ಗೈಡೆನ್ಸ್ ಬೇಕು ಮೇಡಮ್, ಫಿನಾನ್ಷಿಯಲಿ ಹೇಗೆ ಬೇಕಾದರೂ ಮ್ಯಾನೇಜ್ ಮಾಡ್ಬೋದು, ಆದರೆ ಪ್ರಾಪರಾಗಿ ಗೈಡೆನ್ಸ್ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗಿಯೂ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವೆಂಕಟೇಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೀರ ಹರಿಹರ ಕೊಕ್ಕನೂರಿನಿಂದ ಏನು ಹೇಳ್ತೀರಾ ಸಂದೇಶ, ದಯವಿಟ್ಟು ಕ್ರಿಸ್ಪ್ ಆಗಿ ಹೇಳಿ, ಇಷ್ಟು ದೊಡ್ಡ ಪ್ರಬಂಧಗಳನ್ನು ದಯವಿಟ್ಟು ಕಳಿಸ್ಬೇಡಿ, ತುಂಬ ಕ್ರಿಸ್ಪ್ ಆಗಿ ಹೇಳಿ ಎಲ್ಲರ ಸಂದೇಶವನ್ನು ಕವರ್ ಮಾಡುವಂಥ ಕೆಲಸ ನಾನು ಮಾಡಬೇಕಲ್ವಾ, ಆ ಕಾರಣಕ್ಕಾಗಿ. ಸೊ ಇವರು ಕೂಡ ಸವಾಲುಗಳ ಬಗ್ಗೆ ಹೇಳಿದ್ದಾರೆ. ಆತಂಕ, ಉದ್ಯೋಗದ ಭದ್ರತೆಯ ಕೊರತೆ ಇರುವಂಥದ್ದು, ಎಲ್ಲಿ ಸೋಲ್ತೀನಿ ಅನ್ನೋಂಥ ಭಯ, ಇದೆಲ್ಲವೂ ಕೂಡ ಆತ್ಮವಿಶ್ವಾಸದ ಕೊರತೆ ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜೀವ್ ಸನದಿ ಗೋಕಾಕ್ನಿಂದ ಸಂದೇಶವನ್ನು ಕಳಿಸಿ, ಸಾಧನೆ ಅನ್ನೋದು ಒಂದು ತಪಸ್ಸು, ಅದಕ್ಕಾಗಿ ನಿಜಕ್ಕೂ ಸಾಹಸ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಂದೇ ಗುರಿಯಲ್ಲಿ ಹೋಗದೆ ಹಲವು ಗುರಿಯನ್ನು ಇಟ್ಕೊಂಡು ಮಾರ್ಗದರ್ಶಕರಿಲ್ಲದೆ ಹೋಗ್ತಾರಲ್ಲ, ಅದು ನಿಜವಾದ ಸಮಸ್ಯೆ. ಹಾಗೆ ಮಾರ್ಗದರ್ಶಕರಿಲ್ಲ ಅಂತ ಹೇಳಿದಾಗ ಏಕಾಗ್ರತೆ ಕೂಡ ಕಳ್ಕೊಂಡು ಬಿಡ್ತಾರೆ, ಹಾದಿ ತಪ್ತಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಮಣಿಕಂಠ ಅವರು. ಎಸ್, ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ.

ಹೌದು, ಇದೇ ತರ ಪ್ರತಿ ಕ್ಷಣ ಪ್ರಾರ್ಥನೆ ಮಾಡಬೇಕು. ಯಾವ ಪ್ರಾರ್ಥನೆ? ಸಾಧನೆಯ ಪ್ರಾರ್ಥನೆ ಮಾಡಬೇಕು. ಅದು ನಮ್ಮನ್ನ ಕಾಡುವ ಹಾಗೆ ಇರಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಆರ್ಥಿಕ ಮುಗ್ಗಟ್ಟು, ಮಾರ್ಗದರ್ಶನದ ಕೊರತೆ, ಏಕಾಗ್ರತೆಯ ಕೊರತೆ, ಎಲ್ಲವೂ ಒಂಥರ ಸವಾಲುಗಳೇ. ಆದ್ರೆ ಯುವಕರ ಯಶಸ್ಸಿನ ಆದಿಯಲ್ಲಿ ಅತಿ ದೊಡ್ಡ ಅಡಚಣೆ ಅಂತ ಹೇಳಿದ್ರೆ ಅದು ಸೋಲಿನ ಭಯ. ಯಾಕೆ ಅಂತ ಹೇಳಿದ್ರೆ ಅದು ಅವಕಾಶಗಳ ಕೊರತೆಯೆಲ್ಲ ಪ್ರಯತ್ನಿಸುವ ಧೈರ್ಯವನ್ನೇ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ನನ್ನ ಪ್ರಕಾರ ಇವತ್ತಿನ ಯುವಕರಿಗೆ ಭಯ ಮುಖ್ಯ ಕಾರಣ ಅನ್ಸುತ್ತೆ. ಇದು ನನ್ನ ಅನುಭವ ಸಹ ಹೌದು. ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಸಿಕ್ಕಾಪಟ್ಟೆ ಹಿಡಿದಿಟ್ಕೊಂತ ಇದೆ, ಮೆಸೇಜ್ ಎಲ್ಲ ಕಳಿಸ್ತೀನಿ. ಬಟ್ ಸ್ಟೇಜ್ ಮೇಲೆ ಮಾತಾಡಬೇಕು, ಆನ್ ಏರಲ್ಲಿ ಮಾತಾಡಬೇಕು ಯಾವಾಗಾದ್ರೂ ಲೈನ್ ಸಿಕ್ತಾಗ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭಯ ಪಡ್ತೀನಿ. ರಮ್ಯಾ ಹಾಗೆ ಎಂದಿನಂತೆ ಹಾಡುಗಳ ಆಯ್ಕೆ ಯಾವಾಗಲೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ, ಇದ್ರ ಜೊತೆಗೆ ಏನಿದು ಬೆಂಕಿಯಲ್ಲಿ ಅರಳು ಸ್ವಲ್ಪ ತಡವಾಗಿ ಚಟಪಟ ಅಂತ ಅನ್ನಬಹುದು, ಆದರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾತಾಡ್ತೀರಾ ಅಂತ ಹೇಳ್ತಾ ಇದ್ರೆ, ಹಾಗಿದ್ಮೇಲೆ ನೀವು ನನ್ನ ಜೊತೆ ನೆಕ್ಸ್ಟ್ ಆನ್ ಏರಲ್ಲಿ ಮಾತಾಡಲೇಬೇಕು ವಾಣಿಶ್ರೀ ಅವರೇ, ಮಿಸ್ ಮಾಡೋ ಆಗಿಲ್ಲ. ವಾಣಿಶ್ರೀ ಅವರು ಧಾರವಾಡದಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ಸೊ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಜೊತೆಗೆ ಡಿಸಿಷನ್ ಮೇಕಿಂಗ್, ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಸಾಮರ್ಥ್ಯ, ಜೊತೆಗೆ ಅವರು ಡಿಸಿಪ್ಲಿನ್, ಶಿಸ್ತನ್ನು ಪಾಲನೆ ಮಾಡದೇ ಇರುವಂಥದ್ದು ಲೈಫಲ್ಲಿ, ಇದೆಲ್ಲದರ ಜೊತೆಗೆ ಫಿನಾನ್ಷಿಯಲ್, ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು, ಇದೆಲ್ಲವೂ ಕೂಡ ಅವರ ಕೆರಿಯರ್ ಇರ್ಬೋದು, ಅವರ ಗೋಲ್ ಇರ್ಬೋದು, ಎಲ್ಲವನ್ನ ರೀಚ್ ಆಗಲಿಕ್ಕೆ ತುಂಬಾ ಕಷ್ಟ ಕೊಡುತ್ತೆ, ಅಡೆತಡೆಯಾಗಿ ನಿಲ್ಲುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಮೊದಲನೇದಾಗಿ ಮಾರ್ಗದರ್ಶನದ ಕೊರತೆ, ಎರಡನೇದು ಸ್ವಲ್ಪ ಸೋಂಬೇರಿತನ ಸೇರ್ಕೊಳ್ಳುತ್ತೆ ಮೇಡಮ್ ಅಂತ ಭೋಜರಾಜ್ ಕಾಮ್ನಳ್ಳಿ ಅವರು ಪಂಜಾಬ್ನಿಂದ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಇದನ್ನ ಕೂಡ ಮರೆಯೋ ಹಾಗೆ ಇಲ್ಲ, ಎಲ್ಲಕ್ಕೂ ಕೂಡ ಗಾಡ್ ಫಾದರ್ ಬೇಕೇ ಬೇಕು ಅಂತ ಹೇಳಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ದೀಪಿಕಾ ರಾಜೇಂದ್ರ ಅಲವತ್ತೂರು ಗ್ರಾಮದಿಂದ ಹೇಳ್ತಾ ಇದ್ದಾರೆ, ಆಲತ್ತೂರು ಗ್ರಾಮದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಹೇಳ್ತಾ ಇದ್ದಾರೆ, ಏಕಾಗ್ರತೆ ಪ್ರಮುಖ ಕಾರಣ, ಜೊತೆಗೆ ಮಾರ್ಗದರ್ಶನದ ಕೊರತೆ ಕೂಡ ಅವರ ಒಂದು ಅಭಿವೃದ್ಧಿಗೆ ಮಾರಕ ಆಗಿ ನಿಲ್ಲುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸಿದ್ದಪ್ಪ ವಾಗಟ್ಟಿ ಇವರು ಹೇಳ್ತಾ ಇದ್ದಾರೆ, ಸವಣೂರು ತಾಲೂಕು ಹಾವೇರಿಯಿಂದ, ಏನಾದರೂ ನಾನು ಮುನ್ನುಗ್ತೀನಿ ಅನ್ನೋ ಧೈರ್ಯ ಬೇಕು, ಆರ್ಥಿಕ ಬೆಂಬಲ ಇದ್ದರೆ ಮಾತ್ರ ಎಲ್ಲ ಸಾಧ್ಯ ಆಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ರಾವ್ ಪಿ ಎಸ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸೊ ಶ್ರದ್ಧೆ ಅನ್ನೋದು ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲವೂ ಬೇಕು, ಒಂದು ಲೆಕ್ಕದಲ್ಲಿ ಸೋಲಿನ ಭಯವೂ ಇರಬಾರದು, ಆರ್ಥಿಕ ಮುಗ್ಗಟ್ಟು ಇರಬಾರದು, ಅನುಭವದ ಕೊರತೆ ಅಂದರೆ ಮಾರ್ಗದರ್ಶನದ ಕೊರತೆ ಕೂಡ ಇರಬಾರದು, ಏಕಾಗ್ರತೆ ನಮಗಿರುವಂಥ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡೋ ಅಂಥದ್ದೇ ಏಕಾಗ್ರತೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲವೂ ಕೂಡ ಇದು ಒಂದಕ್ಕೊಂದು ಬೆಸೆದುಕೊಂಡಿರುವಂಥದ್ದು ಸರಪಳಿಯ ಹಾಗೆ. ಯಾವುದೇ ಸರಪಳಿಯ ಮಧ್ಯೆ ಒಂದು ಕೊಂಡಿ ಬಿಚ್ಚೋಯ್ತು ಅಂತ ಹೇಳಿದ್ರು, ಒಂದರಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರು, ಮುಂದಿನ ಹೆಜ್ಜೆ ಅಥವಾ ಮುಂದಿನ ಸರಪಳಿಯ ಜಾಯಿಂಟ್ ಅಥವಾ ಜಂಟಿ ಆಗೋದಕ್ಕೆ ಅದು ನಿಜಕ್ಕೂ ಮಾರಕ ಆಗಿ ನಿಲ್ಲುವಂಥದ್ದು. ಹಾಗಾಗಿ ಒಂದಕ್ಕೊಂದು ಇಲ್ಲಿ ಸಂಪೂರ್ಣವಾಗಿ ಬೆಸೆದುಕೊಂಡಿದೆ ಅನ್ನೋದನ್ನಂತೂ ಮರೆಯೋ ಹಾಗಿಲ್ಲ.

ಏನಿದ್ರೇನೋ ಭಗವಂತ ಆರೋಗ್ಯನೇ ಕೊಡಲಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಸಾಧನೆಗೆ ತುಂಬ ಮುಖ್ಯ ಆರೋಗ್ಯ ಅಂತ ಹೇಳ್ತಿದ್ರೆ, ಹೌದು ಭಾಗ್ಯ, ಅಷ್ಟಿಲ್ಲ ಹೇಳ್ತಾರ, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಎಲ್ಲದಕ್ಕೂ ಮೊದಲು ಕುಟುಂಬ ಸದಸ್ಯರ ಸಹಕಾರ ಬೇಕು, ಅದೇ ಇಲ್ಲ ಅಂತ ಹೇಳಿದ್ರೆ ಏನಿದ್ರೇನು ಪ್ರಯೋಜನ ಅಲ್ವಾ ಮೇಡಮ್ ಅಂತ ಉಮಾಕಿಶೋರ್ BTM ಲೇಔಟ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ, ಕುಟುಂಬ ಸಹಕಾರ ಅನ್ನೋದು ಒಂದು ಲೆಕ್ಕದಲ್ಲಿ ನಮಗೇನು ಕಾನ್ಫಿಡೆನ್ಸ್ನ ಕಳ್ಕೊಂಡಿದ್ರೆ ಅದನ್ನು ತುಂಬತ್ತೆ, ಸೋಲಿನ ಭಯ ಇದ್ರೆ ಅದನ್ನು ಹೋಗ್ಸುತ್ತೆ, ಮಾರ್ಗದರ್ಶನ ಬೇಕಾ ಅದನ್ನು ಕೂಡ ಕೊಡುತ್ತೆ, ಆರ್ಥಿಕ ಮುಗ್ಗಟ್ಟಲ್ಲಿ ಸಿಕ್ಕಾಕೊಂಡಿದ್ದೀರಾ ಸಾಧ್ಯ ಆದರೆ ಅದನ್ನು ಕೂಡ ಪರಿಹರಿಸ್ತಾರೆ. ಹಾಗಾಗಿ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಲ್ಲೋ ಅಂಥದ್ದು ಕುಟುಂಬ. ಹಾಗಾಗಿ ಕುಟುಂಬದ ಸಹಕಾರ ತುಂಬಾ ಮುಖ್ಯ, ವ್ಯಾಲಿಡ್ ಪಾಯಿಂಟ್, ಒಪ್ಕೊಳ್ತೀನಿ. ಹಾಗೆ ಸಂದೇಶವನ್ನು ಕಳಿಸಿದ್ದು ಯಾರು ಅಂತ ಹೇಳಿದ್ರೆ ಈ ಸಲ ಎಸ್, ಯಶಸ್ಸಿನ ಹಾದಿಯಲ್ಲಿ ನೀವು ಹೇಳಿದಂತಹ ನಾಲ್ಕು ಅಂಶಗಳು ಇದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಿರಿಯರು ತಂದೆ ತಾಯಿಯರ ಮಾತಿಗೆ ಬೆಲೆ ಕೊಟ್ಟು ಅವರ ಹಾದಿಯಲ್ಲೇ ನಡೆದಾಗ ಯಶಸ್ಸು ಸಿಗತ್ತೆ, ಇದು ನನ್ನ ಅನಿಸಿಕೆ. ಎಲ್ಲ ಗೀತೆಗಳು ಸೂಪರ್ ಅಂತ ಹೇಳಿ ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾನ್ಫಿಡೆಂಟ್, ಏಕಾಗ್ರತೆ ಬೇಕು. ಎಸ್, ನನ್ನ ಕೈಲಾಗುತ್ತೆ ಅನ್ನೋವಂಥ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಮಗೊಂದು ರೀತಿಯ ನಂಬಿಕೆ, ಸ್ವನಂಬಿಕೆ ಅದಿತ್ತು ಅಂತ ಹೇಳಿದ್ರೆ, ಸೊ ಏನು ಬೇಕೋ ಸಾಧಿಸ್ಬೋದು ಅಂತೇಳಿ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್, ನೀವು ಹೇಳಿದಂಥ ಎಲ್ಲ ಪಾಯಿಂಟ್ಸ್ ಕೂಡ ತುಂಬ ಪ್ರಮುಖವಾಗಿ ಇರುವಂಥದ್ದು. ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ಮೀರಿ ಬೆಳಿಬೇಕು ಅಂತ ಹೇಳಿದಾಗ ಯಶಸ್ಸಿನ ಕಡೆಗೆ ನಾವು ದಿಟ್ಟ ನಿಲುವನ್ನು ಇಟ್ಕೊಂಡಿರಬೇಕು. ಯಾವುದೇ ಆರ್ಥಿಕ ಮುಗ್ಗಟ್ಟು ಬಂದರೂ ಅದಕ್ಕೊಂದು ಹಾದಿ ಹುಡುಕೊಳ್ಬೇಕು. ಒಂದು ಯಾವುದೋ ಸಮಸ್ಯೆ ಬಂತಂತ ಕೈಕಟ್ಟಿ ಕೂರೋ ಹಾಗಿಲ್ಲ, ಎಲ್ಲವನ್ನೂ ಹಿಂದಿಕ್ಕಿ ಮುನ್ನಡೆದಾಗ ಮಾತ್ರ ಯಶಸ್ಸು ನಮ್ಮದಾಗತ್ತೆ. ಈ ಪಾಠ ಇವತ್ತಿನ ಯುವಜನತೆಗೆ ಹೇಳ್ಕೊಡುವಂಥ ಕರ್ತವ್ಯ ಪೋಷಕರದ್ದು. ಹಾಗಾಗಿ ಪೋಷಕರು ತಮ್ಮ ಕರ್ತವ್ಯವನ್ನು ಮರೆಯೋ ಹಾಗಿಲ್ಲ, ಯಾಕಂದರೆ ಇವತ್ತು ಜಾಗತಿಕ ಪೋಷಕರ ದಿನ. ನಿಮ್ಮ ಕರ್ತವ್ಯವನ್ನು ಮತ್ತೆ ಇವತ್ತು ನಾನು ನಿಮಗೆ ನೆನಪು ಮಾಡ್ತಾ ನನ್ನ ಕರ್ತವ್ಯವನ್ನು ನಾನು ನೆನಪಿಸಿಕೊಳ್ಳುತ್ತಾ ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಟಟಾ ಬಬಾಯ್ ಹೇಳ್ತಾ ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:02 ಆಗಿದೆ. ಮಾರ್ವೆಲಸ್ ಮಂಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಅಜ್ಜಿ ಕುಸುಮ. ಡ್ರೈವ್ ಟೈಮ್ ಶೋ ನಾನ್ಸ್ಟಾಪ್ ಸಂಜೆಯನ್ನು ಶುರು ಮಾಡೋ ಹೊತ್ತು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಣ್ಣ ಹಾಡುಗಳನ್ನ ಕೇಳ್ತಾ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ನಮಗೆ ಸಂದೇಶವನ್ನು ಕಳಿಸಬಹುದು. 9489091013 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇನ್ನು ವಿಷಯ ಏನು ಅಂತ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಅಫೀಷಿಯಲಿ ಮಳೆಗಾಲ, ಇನ್ನು ಕೆಲವೇ ದಿನಗಳಲ್ಲಿ ಮಾನ್ಸೂನ್ ಆರಂಭ ಆಗುತ್ತೆ. ಆದರೆ ಈಗಾಗಲೇ ಪ್ರೀ ಮಾನ್ಸೂನ್ ಶವರ್ಸ್ ಅಂತೂ ಆಕ್ಟಿವ್ ಆಗೇ ಇದೆ. ಇನ್ನು ಮಳೆ ಬರೋ ಸಮಯ ಹೆಚ್ಚಾಗಿ ದಿನದಲ್ಲಿ ಯಾವಾಗ ಅಂತ ಅಂದರೆ ಅದು ಸಂಜೆ ಟೈಮೇ ಅಲ್ವಾ. ಸ್ಕೂಲ್ನಿಂದ ಮಕ್ಕಳು ಮನೆಗೆ ಬರಬೇಕು ಅಂತ ಖುಷಿಯಾಗಿರುವಾಗ ಮಳೆ ಬರುತ್ತೆ. ಹಾಗೆ ಆಫೀಸ್ನಿಂದ ಆಗಿರಬಹುದು, ಕಾಲೇಜ್ನಿಂದ ಎಲ್ಲರೂ ಹೊರಡೋ ಸಮಯಕ್ಕೆ ಕರೆಕ್ಟಾಗಿ ಮಳೆ ಶುರುವಾಗುತ್ತೆ. ಅಂಥ ಸಮಯದಲ್ಲಿ ಮಳೆ ಕಡಿಮೆ ಆಗಲಿ ಅಂತ ಪಕ್ಕದಲ್ಲೇ ಇರುವಂತಹ ಒಂದು ಕ್ಯಾಂಟೀನ್ಗೋ ಹೋಟೆಲ್ಗೋ ಹೋಗಿ ಕಾಫಿ ಟೀ ಏನೋ ಒಂದು ತಗೊಂಡು ಅದರ ಜೊತೆಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಸಾಕಷ್ಟು ಜನರಿಗೆ ಅನಿಸುತ್ತೆ. ಸೊ ಮಳೆಗಾಲದ ಸಂಜೆ ನಿಮಗೆ ತಿನ್ನಬೇಕು ಅಂತ ಅನಿಸೋ ಸ್ನ್ಯಾಕ್ಸ್ ಏನು ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ ಮಳೆಗಾಲದ ಸಂಜೆ ಸವಿದ ತಿಂಡಿಯ ಕತೆ ನಮ್ಮ ನಾನ್ಸ್ಟಾಪ್ ಸಂಜೆಯ ಕಾರ್ಯಕ್ರಮದ ವಿಷಯ. ನೋಡೋಣ ಯಾವೆಲ್ಲ ತಿಂಡಿಗಳು, ಸ್ನ್ಯಾಕ್ಸ್ ನಿಮಗೆ ಮಳೆಗಾಲದ ಸಂಜೆ ತಿನ್ನೋದಕ್ಕೆ ಇಷ್ಟ ಆಗತ್ತೆ ಅಂತ ನೀವು ಸಂದೇಶಗಳಲ್ಲಿ ಕಳಿಸ್ತೀರಾ ಅಂತ ನೋಡೋದಕ್ಕೆ ನಾನಂತೂ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ನೋಡೋಣ ನಿಮ್ಮ ಸಂದೇಶಗಳು ಆದಷ್ಟು ಬೇಗ ತಲುಪಲಿ. ಈಗ ಲವ್ ಯು ಆಲಿಯಾ ಸಿನಿಮಾದ ಒಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾರಿ ಕನ್ನಡ ಕಾಮನ ಬಿಲ್ಲು 101.3.

ಸಂಜೆ ವೇಳೆಯಲ್ಲಿ ಮಳೆ ಬೀಳುವಂತಹ ಟೈಮ್ನಲ್ಲಿ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡಾ ವಡೆ ಇದೆಲ್ಲ ತಿನ್ನುವಂತಹ ಸಮಯ ಅಂತ ಸಾಕಷ್ಟು ಸ್ನೇಹಿತರು ಈಗಾಗಲೇ ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದಾರೆ ಅವರ ಮೆಚ್ಚಿನ ಸ್ನ್ಯಾಕ್ಸ್ ಯಾವುದು ಅಂತ. ಇನ್ನು ಮಳೆ ಸುರಿತಾ ಇದ್ರೆ ತಂಪಾದ ವಾತಾವರಣ ಇರುತ್ತೆ, ಹಾಗಾಗಿ ಸಾಕಷ್ಟು ಜನರಿಗೆ ಬಿಸಿ ಬಿಸಿಯಾಗಿ ಬಜ್ಜಿ ಪಕೋಡ ವಡೆ ಬೋಂಡಾ ತಿನ್ನಬೇಕು ಅನಿಸುತ್ತೆ. ಅದರಲ್ಲೂ ಮೆಣಸಿನಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಹಾಗೆ ಕ್ಯಾಪ್ಸಿಕಮ್ ಬಜ್ಜಿ, ಗರಿಗರಿಯಾಗಿರುವಂತಹ ಪಕೋಡ, ಆಲೂ ಬೋಂಡ, ಹೀಗೆ ಬಹಳಷ್ಟು ಆಪ್ಷನ್ಗಳಿರುತ್ತಲ್ವ. ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅವರು ತಿಂತಾರೆ. ಇನ್ನು ಈ ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳು, ಫ್ರೈಡ್ ಐಟಮ್ಸ್ನ ಚಳಿ ಅಥವಾ ಮಳೆಗಾಲದಲ್ಲೇ ತಿನ್ನಬೇಕು, ರುಚಿ ನೋಡಬೇಕು ಅಂತ ಆಸೆಯಾಗೋದು ಹೆಚ್ಚು. ಅದ್ಯಾಕೋ ಏನೋ, ಆದರೆ ಮಳೆ ಬೀಳೋವಾಗ್ಲೇ ನಮ್ಮ ಟೇಸ್ಟ್ ಬಡ್ಸ್ಗೆ ಇಂತಹ ಪದಾರ್ಥಗಳು ನೆನಪಾಗೋದು, ಅಲ್ಲಿವರೆಗೂ ಮರ್ತಿರುತ್ತೇನೋ ಅಂತ ಅನಿಸೋ ಮಟ್ಟಿಗೆ ಆಗ ನೆನಪಾಗುತ್ತೆ. ಇನ್ನು ಮಳೆಗಾಲದ ಸಂಜೆಯ ತಿಂಡಿ ಅಂದರೆ ಸ್ನ್ಯಾಕ್ಸ್, ಕುರುಕುಲು ತಿಂಡಿ ಏನು ನಿಮಗೆ ಇಷ್ಟ ಆಗುತ್ತೆ, ಅದು ನಿಮ್ಮ ಮನೆಯಲ್ಲಿ ಮಾಡುವಂಥದ್ದ ಅಥವಾ ಹೊರಗಿನ ರುಚಿನ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಹೆಸರು ಸಹ ಇರಲಿ ಸ್ನೇಹಿತರೆ. ಯಾಕಂದರೆ ಈಗಾಗಲೇ ಬಂದಿರುವಂಥ ಸಂದೇಶಗಳಲ್ಲಿ ತಮ್ಮ ಹೆಸರನ್ನು ಕೆಲವರು ತಿಳಿಸಿಲ್ಲ, ಮುಂದಿನ ಸಂದೇಶದಲ್ಲಿ ನಿಮ್ಮ ಹೆಸರು ಇರಲಿ. ಈಗ ಟಗರು ಸಿನಿಮಾದ ಟೈಟಲ್ ಟ್ರ್ಯಾಕ್ ಮುಡಿ ಬರ್ತಾ ಇದೆ, ಕೇಳ್ತಾರಿ ಕನ್ನಡ ಕಾಮನ ಬಿಲ್ಲು. ಇದು ಸಂಜೆಯ ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ಮಳೆಗಾಲದ ಸಂಜೆ ಸವಿಯೋದಕ್ಕೆ ಇಷ್ಟಪಡುವಂಥ ತಿಂಡಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಒಂದಷ್ಟು ಸಂದೇಶಗಳು ಬಂದಿವೆ. ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿಯಿಂದ ಬಸವರಾಜ್ ಈ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ನಾವು ರೈತರು ಆಗಿರೋದ್ರಿಂದ ನಮ್ಮ ಊರಿನಲ್ಲಿರುವಂತಹ ಮಂಡಕ್ಕಿ ಮಿರ್ಚಿ ತುಂಬ ಫೇಮಸ್. ಮಳೆ ಬಂದಾಗ ಮಿರ್ಚಿಯನ್ನು ಜೋರಾಗಿ ತಿಂತೀವಿ. ಹೋಟೆಲ್ ಅಂತ ಹೇಳ್ತಾ ಇದ್ದಾರೆ. ಇವರು ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿರುವಂಥ ಮಿರ್ಚಿ ಮಂಡಕ್ಕಿ ಫೇಮಸ್ ಆಗಿದೆ, ಹಾಗಾಗಿ ಅದು ಹೋಟೆಲಲ್ಲೂ ಸಹ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಮಹೇಶ್ ಕುಂಬಾರ ಹೊನ್ನಾಳಿಯಿಂದ ಹೇಳ್ತಾ ಇದ್ದಾರೆ, ಸಂಜೆ ಹಪ್ಪಳ ಸಂಡಿಗೆ ಅವಲಕ್ಕಿ ಮಂಡಕ್ಕಿ ತುಂಬ ಇಷ್ಟ ಆಗುತ್ತೆ ಮೇಡಮ್ ಅಂತ. ಹಾಗೆ ನಾಗೇಂದ್ರ ತವರೀಕೆರೆ ಕುಣಿಗಲ್ ತಾಲೂಕು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಚಕ್ಲಿ, ಗರಿಗರಿಯಾದ ಚಕ್ಲಿ ಜೊತೆಗೆ ಕಾಫಿ ಇದ್ದರೆ, ಚಳಿಗೆ ಮಳೆಗೆ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಮತ್ತಷ್ಟು ಮಾತು ಮುಂದುವರಿಯುತ್ತೆ ಮಳೆಗಾಲದ ಸಂಜೆಯ ಕುರುಕುಲು ತಿಂಡಿ ಬಗ್ಗೆ. ವಾಸು ನಾನ್ ಪಕ್ಕಾ ಕಮರ್ಷಿಯಲ್ ಚಿತ್ರದ ಈ ಹಾಡಿನ ನಂತರ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತು ನಾವು ಮಾತಾಡ್ತಾ ಇರೋಂತಹ ವಿಷಯ ಮಳೆಗಾಲದ ಸಂಜೆಗೆ ತಿನ್ಬೇಕು ಅಂತ ಇಷ್ಟ ಆಗುವಂತ ಸ್ನ್ಯಾಕ್ಸ್ ಬಗ್ಗೆ, ಕುರುಕು ತಿಂಡಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ವಡೆ ಕೂಡ ಅನೇಕರಿಗೆ ಇಷ್ಟ ಆಗುತ್ತೆ. ವಡೆಯಲ್ಲೂ ಬೇಕಾದಷ್ಟು ವೆರೈಟಿಗಳಿರುತ್ತೆ. ಅದರಲ್ಲೂ ಉದ್ದಿನ ವಡೆ ಆಗ್ಬೋದು, ಮಸಾಲೆ ವಡೆ, ಮದ್ದೂರು ವಡೆ. ಹಾಗೆ ಈ ವಡೆಗಳಲ್ಲಿ ಅವರವರ ಟೇಸ್ಟ್ಗೆ ತಕ್ಕಂತೆ ಒಬ್ಬೊಬ್ಬರು ಒಂದೊಂದು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸಂಜೆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆದರೆ ಸಾಕು, ಈ ಬಜ್ಜಿ ಬೋಂಡ ಅಂಗಡಿಗಳ ಮುಂದೆ ರೋಡ್ ಸೈಡ್ನಲ್ಲಿ ಜನರು ನಿಂತಿರೋದನ್ನು ನಾವು ನೋಡ್ತಾನೆ ಇರ್ತೀವಿ. ಆದರೆ ಮಳೆ ಚಳಿ ಜಾಸ್ತಿ ಇದ್ದಾಗಲೇ ಸ್ವಲ್ಪ ಹಾಟ್ ಆ್ಯಂಡ್ ಸ್ಪೈಸಿ ತಿಂಡಿಯನ್ನು ತಿನ್ನುವಂತ ನಮ್ಮ ಮನಸ್ಸು ನಮ್ಮ ಟೇಸ್ಟ್ ಬಡ್ಸ್ಗೆ ಮೆಸೇಜ್ ಕೊಡೋದು. ಯಾಕೆ ಅಂತ ಕಾರಣ ಗೊತ್ತಿಲ್ಲ, ಆದರೆ ಆ ಸಮಯದಲ್ಲಿ ತಿನ್ನಬೇಕು ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ? ಮಳೆಗಾಲದ ಸಂಜೆಯಲ್ಲಿ ಕುರುಕು ತಿಂಡಿಯ ಕಥೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು. ಮಳೆಗಾಲದ ಸಂಜೆ ನಿಮಗೆ ಯಾವ ಒಂದು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ? ಹೊರಗೆ ಹೋಗಿ ತಿಂತೀರಾ ಅಥವಾ ಮನೆಯಲ್ಲೇ ಪ್ರಿಪೇರ್ ಮಾಡಿ ತಿಂತೀರಾ? ಏನು, ಯಾವುದದು, ಯಾವ ಸ್ನ್ಯಾಕ್ ನಿಮಗೆ ಇಷ್ಟ ಅಂತ ತಿಳಿಸಿ. ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಮುಂಗಾರು ಮಳೆ 2 ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಳೆಗಾಲದ ಸಂಜೆ ಅಂದ್ರೆ ಯಾವೆಲ್ಲ ಕುರುಕು ತಿಂಡಿಗಳು ನಿಮಗೆ ನೆನಪಾಗುತ್ತೆ, ಯಾವ್ದನ್ನ ತಿನ್ನೋದಕ್ಕೆ ಇಷ್ಟಪಡ್ತೀರಾ, ಮನೇಲೇ ಮಾಡ್ತೀರಾ ಅಥವಾ ಹೊರಗೆ ಹೋಗಿ ತಿಂತೀರಾ ಅಂತ ಕೇಳಿದೆ. ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ಒಂದಷ್ಟು ಸಂದೇಶಗಳನ್ನ ಈಗ ನೋಡುವಂತಹ ಸಮಯ. ಸುಧೀಂದ್ರ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ನನ್ನ ಪ್ರಿಯವಾದ ಮೋಸ್ಟ್ ಟೇಸ್ಟಿ ಐಟಮ್ಸ್ ಅಂತ ಅಂದರೆ ಸಮೋಸಾ, ಬೇಲ್, ಪಾಪ್ಟಿ ಚಾಟ್, ನಿಪ್ಪಟ್ ಮಸಾಲ, ಟೊಮೆಟೊ ಸ್ಲೈಸ್, ಕ್ರೇಜಿ ಚಾಟ್ಸ್ ಹಾಗೂ ಚಿಪ್ಸ್ ಮಸಾಲ. ಯಾವುದೂ ಇಲ್ಲ ಅಂದರೆ ನಾಲ್ಕು ಪ್ಲೇಟ್ ಪಾನಿಪೂರಿ ವಿತ್ ಬಟಾಣಿ ಮತ್ತು ಈರುಳ್ಳಿ, ಇದು ನನ್ನ ಲಿಸ್ಟ್ ಅಂತ ಇವರು ಎಲ್ಲ ಚಾಟ್ಸ್ನ ಲಿಸ್ಟ್ ಮಾಡಿ ಕಳಿಸಿದ್ದಾರೆ. ಹಾಗೆ ಶುಭ ಸಂಜೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶುಭ ಸಂಜೆ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮೂರ್ತಿ ಕಲ್ಲಹಳ್ಳಿ ಇಲ್ಲಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಮಳೆ ಬರುವ ಸಂಜೆಯ ಸಮಯ ಮನೆಯಲ್ಲೇ ಬೋಂಡ ಮಾಡಿ 15-20 ಬೋಂಡ ತಿಂತೀನಿ ಅಂತ. ಹಾಗೆ ಯಾರ ಸಂದೇಶ ಇದು?

0: ನಾನು ಮನೆಯಲ್ಲಿ ಕಾಲಿಫ್ಲವರ್ ಮಸಾಲೆ ಮಿಕ್ಸ್ ಮಾಡಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಪಕೋಡ ಮಾಡ್ತೀನಿ. ಹಾಗೆ ನಿಮ್ಮ ಸಂದೇಶ ಆಯ್ಕೆ ಮಾಡ್ತೀವಿ ಅಂತ ಏನೋ ಕಳಿಸಿದ್ದಾರೆ ಇವರು, ಎ ಹರಿಹರನ್ ವಿಜ್ಞಾನ ನಗರದಿಂದ. ಆದಷ್ಟು ಅರ್ಥ ಆಗೋ ಹಾಗೆ ಸಂದೇಶವನ್ನು ಕಳಿಸಿ ಸ್ನೇಹಿತರೆ. ಹಾಗೆ ನಂಬರ್ ನಿಂಗೆ 4523 ಇವ್ರು ಹೇಳ್ತಾ ಇದ್ದಾರೆ, ನಮಗೆ ಈರುಳ್ಳಿ ಪಕೋಡ ತುಂಬ ಇಷ್ಟ ಆಗುತ್ತೆ, ಗರಿ ಗರಿಯಾಗಿರುತ್ತೆ, ಬಿಸಿ ಬಿಸಿಯಾಗಿ ಮಳೆ ಬರುವಾಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಏನಂತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ನೀವು ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಮುಂದಿನ ಸಂದೇಶದಲ್ಲಿ ನೀವು ನಿಮ್ಮ ಹೆಸರಿನ ಜೊತೆಗೆ ಸಂದೇಶ ಕಳಿಸಿ. ಹಾಗೆ ಮತ್ತೊಬ್ಬರು ನಂಬರ್ ನಿಮಗೆ 8834 ಇವ್ರು ಹೇಳ್ತಾ ಇದ್ದಾರೆ, ನಮಗೆ ಚಾಟ್ಸ್ ತುಂಬ ಇಷ್ಟ ಆಗುತ್ತೆ ಮೇಡಮ್, ನಮಗೆ ಬಜ್ಜಿ ಬೋಂಡ ಪಕೋಡ ಇದೆಲ್ಲ ಬೇಡ ಅನಿಸುತ್ತೆ, ಚಾಟ್ಸ್ ತುಂಬಾ ಇಷ್ಟ ಅಂತ ಹೇಳ್ತಾ ಮಸಾಲಾ ಪುರಿ ಚಿತ್ರವನ್ನು ಇವರು ಫೋಟೋನ ಕಳಿಸಿದ್ದಾರೆ. ನೀವು ಕೂಡ ನಿಮ್ಮ ಸಂದೇಶದಲ್ಲಿ ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ಎಲ್ಲರ ಸಂದೇಶಗಳನ್ನ ನೋಡೋಣ. ಈಗ ಒಂದು ಸಣ್ಣ ವಿರಾಮ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು, ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ, ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ, ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: The Indian Navy invites online applications from unmarried male and female candidates for 10+2 BTech Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar. Safeguarding seas for a Viksit Samriddh Bharat. Join Indian Navy.

ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 5:41:40. ಸಂಜೆಯ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ಮಳೆಗಾಲದ ಸಂಜೆಗೆ ಸವಿಬೇಕು ಅಂತ ಅನ್ಸೋವಂತಹ ಸ್ನ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಷ್ಟೊತ್ತು ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳ ಬಗ್ಗೆ, ಫ್ರೈಡ್ ಸ್ನ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಕಡಲೆಪುರಿ ನೆನ್ಸ್ಕೊಳ್ತಾ ಇದ್ರೆ ಆಗುತ್ತಾ? ಕಡಲೆಪುರಿ ನೆನಪಾಗದೇ ಇರುತ್ತಾ? ಕಡಲೆಪುರಿಯ ಕಥೆಯನ್ನ ಮಾತಾಡ್ತಾ ಸಾಗೋಣ. ಕಡಲೆಪುರಿ ಅಂತಾರೆ ಕೆಲವು ಕಡೆ, ಇನ್ನು ಕೆಲವು ಕಡೆ ಕಡಲೆಪುರಿ ಅಂತಾರೆ, ಹಾಗೆ ಮಂಡಕ್ಕಿ ಅಂತ ಕೂಡ ಅಂತಾರೆ. ಹೆಸರು ಬೇರೆ ಬೇರೆ ಆದರೂ ಸಹ ಕಡಲೆಪುರಿಯಿಂದ ಮಾಡುವಂತಹ ತಿಂಡಿಗಳಲ್ಲಿ ನಮಗೆ ಫಸ್ಟ್ ನೆನಪಾಗೋದು ಚುರುಮುರಿ. ಚುರುಮುರಿಗಂತೂ ತುಂಬಾನೇ ಫ್ಯಾನ್ಸ್ ಇದ್ದಾರೆ. ಬರೀ ಮಳೆಗಾಲ ಮಾತ್ರ ಅಲ್ಲ, ಎಲ್ಲ ಸೀಸನ್ಗಳಲ್ಲೂ ಚುರುಮುರಿನ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಇದು ಎಲ್ಲ ಸೀಸನ್ಗೂ ಮ್ಯಾಚ್ ಆಗುತ್ತೆ. ಸಮ್ಮರ್ನಲ್ಲಿ ಬಿಸಿ ಪದಾರ್ಥಗಳನ್ನು ತಿನ್ನೋದಕ್ಕೆ ಕಷ್ಟ ಅನಿಸುತ್ತೆ, ಬಟ್ ಚುರುಮುರಿ ಹಾಗಲ್ಲ. ಬಿಸಿಲಿಗೂ ಸೈ, ಮಾನ್ಸೂನ್ಗೂ ಸೈ ಅನ್ನುವಂಥ ಕುರುಕು ತಿಂಡಿ. ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸ್ನೇಹಿತರು ಆಗಲೇ ಸಂದೇಶ ಕಳಿಸಿ ತಿಳಿಸಿದ ಹಾಗೆ ಮಿರ್ಚಿ ಮಂಡಕ್ಕಿ ಹಾಗೆ ಗಿರ್ಮಿಟ್ ತುಂಬಾನೇ ಫೇಮಸ್. ಮಳೆಯಲ್ಲಿ ಆಚೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋರು ಮನೆಯಲ್ಲೇನೆ ಕಡಲೆ ಪುರಿಯನ್ನು ಮುಂಚೆನೆ ತಂದಿಟ್ಕೊಂಡಿದ್ರೆ ಅಂಥವರು ಮನೆಯಲ್ಲೇ ಚುರುಮುರಿಯನ್ನು ಪ್ರಿಪೇರ್ ಮಾಡಿಕೊಂಡು ತಿಂತಾರೆ. ಇನ್ನು ಕೆಲವರು ಅದಕ್ಕೆ ಬೇಕಾಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ, ಕ್ಯಾರೆಟ್, ಸೌತೆಕಾಯಿ, ನಿಪ್ಪಟ್ಟು, ಚೌ ಚೌ, ಹಾಗೆ ಟೊಮ್ಯಾಟೊ, ಹಸಿಕಾರ, ಕಡಲೆಬೀಜ ಇದೆಲ್ಲನೂ ತರಲೇಬೇಕಾಗತ್ತಲ್ಲ ಚುರುಮುರಿ ಮಾಡಬೇಕಂದ್ರೆ ಅಂತ, ಯಾರು ಇದನ್ನೆಲ್ಲ ತರೋರು ಅಂತ ಸಿಂಪಲ್ ಆಗಿ

ಹಾಕಿ ಏನು ಮಾಡ್ತಾರೆ ಅಂದರೆ ಕಡಲೆಪುರಿಗೆ ಒಗ್ಗರಣೆ ಹಾಕ್ಕೊಂಡು ತಿಂತಾರೆ. ಒಗ್ಗರಣೆ ಇದ್ದರೆ ಸಾಕು, ರುಚಿ ಇರುತ್ತೆ ಅಂತ ಅವರು ಒಗ್ಗರಣೆ ಹಾಕ್ಕೊಂಡು ತಿಂತಾರೆ. ಈಸಿಯಾಗಿ ಮಾಡಬಹುದು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದು ಒಗ್ಗರಣೆ ಹಾಕಿದಂಥ ಕಡಲೆಪುರಿಯನ್ನು ಸವಿದವರ ಅಭಿಪ್ರಾಯ. ಸ್ನೇಹಿತರೆ, ನೀವು ಕೂಡ ತಿಳಿಸ್ಬೋದು ಮಳೆಗಾಲದ ಸಂಜೆಗೆ ನಿಮ್ಮ ಫೇವ್ರೈಟ್ ಸ್ನ್ಯಾಕ್ ಯಾವುದು ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಬ್ರಹ್ಮಚಾರಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಾನ್ ಸ್ಟಾಪ್ ಸಂಜೆ.

ಮಳೆಗಾಲದ ಸಂಜೆ ಸವಿಯೋದಕ್ಕೆ ಇಷ್ಟಪಡುವಂಥ ಸ್ನ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಸಂದೇಶಗಳು ಬರ್ತಾ ಇವೆ. ನಾನು ಮನೆಯಲ್ಲಿ ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಬಿಸಿ ಮಾಡಿ ಕಾಲಿಫ್ಲವರ್ಗೆ ಮಸಾಲವನ್ನು ಮಿಕ್ಸ್ ಮಾಡಿ ಬಿಸಿ ಎಣ್ಣೆಯಲ್ಲಿ ಕರಿದು ಪಕೋಡ ಮಾಡಿ ತಿಂತೀನಿ ಅಂತ ಈ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದರೆ ಬಹಳ ಧನ್ಯವಾದ. ನಿಮ್ಮ ಸಂದೇಶಕ್ಕೆ, ನಿಮ್ಮ ಕಾಲಿಫ್ಲವರ್ ಪಕೋಡ ಸಂದೇಶ ಓದಿದ ನಂತರ ಎಲ್ರಿಗೂ ನೆನಪಾಗೋದು ಯಾವುದು ಹೇಳಿ? ಗೋಬಿ ಮಂಚೂರಿ. ಗೋಬಿ ಮಂಚೂರಿಗೆ ಸ್ವಲ್ಪ ಡಿಫ್ರೆಂಟ್ ರೆಸಿಪಿ, ಡಿಫ್ರೆಂಟ್ ಮೆಥಡ್ ಇದ್ದರೂ ಸಹ ಈ ಕಾಲಿಫ್ಲವರ್ ಪಕೋಡ ಮಾಡೋದು ಸ್ವಲ್ಪ ಈಸಿ ಅಂತ ಗೊತ್ತಾಯಿತು ನಿಮ್ಮ ಸಂದೇಶದ ಮೂಲಕ. ಹಾಗೆ ಒಂದು ಒಳ್ಳೆಯ ರೆಸಿಪಿ ನನಗೆ ಗೊತ್ತು ಅಂತ ಸಂದೇಶ ಕಳಿಸಿದರೆ, ಬಿಸಿ ಬಿಸಿ ವಡೆ ಜೊತೆ ಪುದೀನ ಚಟ್ನಿ ಇದ್ದರೆ ಅದರ ಜೊತೆ ಲೈಟಾಗಿ ಚಳಿಗೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್? ನಿಮಗೆ 3315 ಮಂಜುನಾಥ್ ರವರ ಸಂದೇಶ ಇದು. ಓಕೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು ಸ್ನೇಹಿತರೆ. ಕಡಲೆಪುರಿಯಿಂದ ಮಾಡುವಂತಹ ಒಂದಷ್ಟು ತಿಂಡಿಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲೂ ಚುರುಮುರಿ ಬಗ್ಗೆ ಮಾತಾಡಿದ್ದಾಯ್ತು. ಹಾಗೆ ಕಡಲೆಪುರಿಯಿಂದ ಮತ್ತೊಂದಷ್ಟು ಚಾಟ್ಸ್ ಕೂಡ ಮಾಡಬಹುದಲ್ವಾ? ಯಾವುದು ಹೇಳಿ? ಬೇಲ್ಪುರಿ. ಹಾಗೆ ಉತ್ತರ ಭಾರತದ ಕಡೆಗೆ ಹೋದರೆ ಅಲ್ಲಿ ಜಲ್ಮುರಿ ಅಂತ ಮಾಡ್ತಾರೆ. ಹಾಗೇನೆ ಗಿರ್ಮಿಟ್ ನಮಗಂತೂ ಗೊತ್ತೇ ಇದೆ, ನಮ್ಮ ಕರ್ನಾಟಕದಲ್ಲೇ ಸಿಗುವಂಥದ್ದು. ಇನ್ನು ಕಡಲೆಪುರಿಯನ್ನು ಬಿಟ್ಟು ಮತ್ತೊಂದಷ್ಟು ಚಾಟ್ಸ್ನ ನೋಡೋದಾದರೆ, ಮಸಾಲ ಪುರಿ, ಪಾನಿಪುರಿ, ದಹಿಪುರಿ, ಸೇವ್ಪುರಿ, ಅಬಾಬಾ, ಎಷ್ಟೆಲ್ಲ ಬಗೆಯ ಚಾಟ್ಸ್ಗಳು ಸಿಗುತ್ತಲ್ವಾ. ಇದರಲ್ಲಿ ಮಸಾಲ ಪುರಿ ಹಾಗೆ ಪಾನಿಪುರಿ ಅಂತೂ ಯಾವಾಗಲೂ ಚಾಟ್ಸ್ ಪ್ರಿಯರ ಟಾಪ್ ಲಿಸ್ಟ್ನಲ್ಲಿರುತ್ತೆ. ಹಾಗೆ ಪಾಪ್ಡಿ ಚಾಟ್, ಸಮೋಸಾ, ಕಟ್ಲೆಟ್, ಇದು ಕೂಡ ಒಂದಷ್ಟು ಜನರಿಗೆ ಇಷ್ಟ ಆಗುತ್ತೆ. ಹಾಗೆ ಉತ್ತರ ಭಾರತದ ಚಾಟ್ಸ್ ಅಂದರೆ ಅದು ವಡಾಪಾವ್, ಹಾಗೆ ಪಾವ್ ಭಾಜಿ, ಇದಕ್ಕೆ ಇಲ್ಲೂ ಸಹ ಡಿಮ್ಯಾಂಡ್ ಇದೆ. ಒಟ್ಟಿನಲ್ಲಿ ಆಹಾರದ ವಿಷಯಕ್ಕೆ ಯಾವ ಗಡಿಯೂ ಇಲ್ಲ, ರುಚಿ ಒಂದೇ ಎಲ್ಲ ಅನ್ನೋದು ಆಹಾರ ಪ್ರಿಯರ ಮಾತು. ಈಗ ತಾರಕ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ ಇದು ನಾನ್ಸ್ಟಾಪ್ ಸಂಜೆ.

ಸಂಜೆ ಕುರುಕು ತಿಂಡಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಮಳೆಗಾಲದ ಸಂಜೆ, ಎಸ್ಪೆಷಲಿ ಮಳೆಗಾಲದಲ್ಲೇ ನಮಗೆ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಯಾವುದ್ಯಾವುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಮಿರ್ಚಿ ಬೋಂಡಾ ಮಾಡಿಕೊಂಡು ತಿಂತೀವಿ ಅಂತ ಹೇಳ್ತಾ ಇದ್ದಾರೆ ಚನ್ನ ಮಲ್ಲಿಕಾರ್ಜುನ, ನವಿ ಮುಂಬೈನಿಂದ. ಹಾಗೆ ಕಾರ್ಯಕ್ರಮದ ಗೀತೆಗಳ ಮಿರ್ಚಿ ನಂಬರ್ ನಿಮಗೆ 8901 ಇವರ ಸಂದೇಶ ಬಂದಿದೆ. ಇನ್ನು ಈಗಂತೂ ಚಾಟ್ಸ್ ತಿನ್ನಬೇಕು ಅಂತ ಅಂದರೆ ಮಳೆ ಬರ್ತಾ ಇದೆ ಆಚೆ ಹೇಗೆ ಹೋಗೋದು ಅಂತೆಲ್ಲ ಯೋಚನೆ ಮಾಡಬೇಕಾಗೇ ಇಲ್ಲ. ಮನೇಲೇ ಕೂತ್ಕೊಂಡು ಆರ್ಡರ್ ಮಾಡಿ ತರಿಸ್ಕೊಂಡು ಆರಾಮಾಗಿ ಮ್ಯಾಚ್ ನೋಡ್ತಾ ಅಥವಾ ಯಾವುದಾದ್ರೂ ಸಿನಿಮಾ ನೋಡ್ತಾ ಮನೆಯವರ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ಆ ಚಾಟ್ಸ್ನ ಸವಿಬಹುದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅಡುಗೆ ಬಗ್ಗೆ, ಅಡುಗೆ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇರೋರು ಚಾಟ್ಸ್ನ ಹೊರಗಡೆ ಯಾಕೆ ತಿನ್ನಬೇಕು ಅಂತ ತಾವೇ ವೀಡಿಯೋಸ್ನ ನೋಡಿ ರೆಸಿಪಿ ತಿಳ್ಕೊಂಡು ಮನೆಯಲ್ಲೇ ಟ್ರೈ ಮಾಡಿ ಅವರ ಮನೆಯವರಿಗೆ ಮಾಡಿಕೊಟ್ಟು ಹೇಗಿದೆ ನಾನು ಮಾಡಿರೋವಂತಹ ಮಸಾಲಾ ಪುರಿ ಪಾನಿಪುರಿ ಟೇಸ್ಟ್ ನೋಡಿ ಹೇಳಿ ಅಂತ ಕೇಳ್ತಾರೆ. ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡೋರಿಗೆ ಈಸಿ ಆಗಲಿ ಅಂತಲೇ ಬಹಳಷ್ಟು ರೆಡಿ ಟು ಈಟ್ ಕಿಟ್ಗಳು, ಅಂದರೆ ಚಾಟ್ಸ್ನಲ್ಲಿ ರೆಡಿ ಟು ಈಟ್ ಕಿಟ್ಗಳು ಸಹ ಮಾರ್ಕೆಟ್ನಲ್ಲಿ ಈಗ ಸಿಗ್ತಾ ಇದೆ, ನೀವು ಸಹ ನೋಡಿರ್ತೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ನೀವು ಕೂಡ ತಿಳಿಸಬಹುದು ನಿಮ್ಮ ಮೆಚ್ಚಿನ ಮಳೆಗಾಲದ ಸಂಜೆಯ ಕುರುಕು ತಿಂಡಿ ಯಾವುದು ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013. ಈಗ ಶಕುಂತಲಾ ಅಂತ ಹಾಡು ಬರ್ತಾ ಇದೆ, ಯಾವ ಸಿನಿಮಾ ಅದು ಅಂದರೆ ತ್ರಿವಿಕ್ರಮ ಚಿತ್ರದ ಗೀತೆ. ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಳೆಗಾಲದ ಸಂಜೆಗೆ ನೀವು ತಿನ್ನೋದಕ್ಕೆ ಇಷ್ಟಪಡುವಂಥ ಸ್ನ್ಯಾಕ್ಸ್ ಯಾವುದು ಅಂತ ಸಂದೇಶ ಕಳಿಸಿ ಅಂತ ಕೇಳಿದ್ದೆ. ಯಾರ ಸಂದೇಶ ಇದು? ಹೆಸರು ಕಾಳು ಅಥವಾ ಹುರುಳಿಕಾಳನ್ನು ಹುರಿದು ತಿಂತೀವಿ, ಇದು ನಮ್ಮ ಮೆಚ್ಚಿನ ಸ್ನ್ಯಾಕ್ಸ್ ಮಳೆಗಾಲದ ಸಂಜೆಗೆ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಹಾಸನದಿಂದ. ಹಾಗೆ ನಂಬರ್ ನಿಮಗೆ 4583 ಇವ್ರು ಹೇಳ್ತಾ ಇದ್ದಾರೆ, ನನಗೆ ಗೋಬಿ ತುಂಬ ನೆನಪಾಗ್ತಾ ಇದೆ, ನೀವು ಸಹ ಸಂದೇಶದಲ್ಲಿ ಅದನ್ನೇ ಓದಿದ್ರಿ. ಹಾಗೆ ಮಳೆಗಾಲ ಅಂದರೆ ನನಗೆ ಗೋಬಿನೇ ನೆನಪಾಗೋದು ಅಂತ ಹೇಳ್ತಾ ಇದ್ದಾರೆ ಇವರು. ಯಾರ ಸಂದೇಶ ಇದು? ಪುಷ್ಪಾರವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 3428 ಯಾರಿದು? ಮೀನಾರವರ ಸಂದೇಶ ಬಂದಿದೆ. ಇವ್ರು ಹೇಳ್ತಾ ಇದ್ದಾರೆ, ನಮಗೆ ಆಲ್ ಟೈಮ್ ಮಸಾಲ ಪುರಿ ಮೇಡಮ್, ನಮಗೆ ಅದಿದ್ರೇ ಖುಷಿ, ಯಾವುದೇ ಸೀಸನ್ನಲ್ಲೂ ಸಹ ನಮಗೆ ಮಸಾಲ ಪುರಿ ಇರಲೇಬೇಕು. ಮಳೆಗಾಲದ ಸಂಜೆ ಅಂದರೆ ಒಂದು ಪ್ಲೇಟ್ ಎಕ್ಸ್ಟ್ರಾ ಅಂತ ಇವರು ತಿಳಿಸ್ತಾ ಇದ್ದಾರೆ. ಇರಲಿ, ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಈಗ ದೊಡ್ಡ ಮನೆ ಹುಡುಗ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ. ಇದು ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸಂದೇಶಗಳಂತೂ ಈಗಲೂ ಸಹ ಬರ್ತಾ ಇದೆ. ನಮಸ್ಕಾರ ಮೇಡಮ್, ಶುಭ ಸಂಜೆ. ನಾನು ಬೆಳಗಾವಿಯಿಂದ ಸಂತೋಷ್ ದುಪ್ಪದಾಳ. ಸಂಜೆ ಚಾಟ್ಸ್ ಅಂದರೆ ನಮ್ಮ ಕಡೆ ಬ್ರೆಡ್ ಟೋಸ್ಟ್ ಜೊತೆ ಈರುಳ್ಳಿ ಮತ್ತು ಚಟ್ನಿ ಸಿಗುತ್ತೆ, ಸೂಪರ್ ಆಗಿರುತ್ತೆ. ಇದು ನಮ್ಮ ಸ್ಪೆಷಲ್, ನಮ್ಮ ಊರಿನ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ ಇವು. ಹಾಗೆ ನಿಮ್ಮ ಸಂದೇಶ ಹೇಗಿರುತ್ತೆ ಅಂದರೆ ಹೇಗೆ ಮಾಡ್ತಾರೆ ಏನು ಅಂತೆಲ್ಲ ನೀವು ತುಂಬ ವಿವರವಾಗಿ ಕಳಿಸೋದ್ರಿಂದ ನಮಗೂ ಕೂಡ ಇಲ್ಲಿ ತಿನ್ನಬೇಕು ಅಂತ ಅನಿಸುತ್ತೆ ಸ್ಟುಡಿಯೋದಲ್ಲಿದ್ದರೂ ಸಹ. ಹಾಗೆ ಮತ್ತಾರ ಸಂದೇಶ, ನಮ್ಮ ರನ್ನಿಂಗ್ ಬಿಟ್ 1109 ಮೇಡಮ್, ನಮಗೆ ನಮ್ಮ ಮೆಚ್ಚಿನ ದಾವಣಗೆರೆಯ ಮಸಾಲ ನರಗಿಸ್ ಮಂಡಕ್ಕಿ ಮತ್ತು ಮಿರ್ಚಿ ಪಕೋಡ ಇವು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಖುಷಿ ಸಿಗುತ್ತೆ ಮೇಡಮ್. ಹಾಡುಗಳು ಸಹ ನಮ್ಮ ಮನ ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಉಮೇಶ್ ಸಿರಿಗೆರೆಯಿಂದ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ ರನ್ನ ಸಿನಿಮಾದ ಈ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು. ಪುಷ್ಪಾ ಶಾನುಭೋಗರ ಗದಗ್ನಿಂದ ಹೇಳ್ತಾ ಇದ್ರೆ, ಇವತ್ತಿನ ಪ್ರೋಗ್ರಾಮ್ ಸೂಪರ್ ಮೇಡಮ್, ಎಲ್ಲ ಹಾಡುಗಳು ಸೂಪರ್ ಕೇಳ್ತಾ ಇದ್ದೀನಿ. ನಮಗೆ ಗಿರ್ಮಿಟ್ ಮಂಡಕ್ಕಿ ಮತ್ತು ಮಿರ್ಚಿ ಜೊತೆಗೆ ಬದನೆಕಾಯಿ ಬಜ್ಜಿ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗುತ್ತೆ ಮೇಡಮ್ ಅಂತ. ಹಾಗೆ ಮೇಡಮ್ ಏನೇ ಹೇಳಿ, ನಮ್ಮ ಮಂಗಳೂರಿನ ಗುಳಿ ಬಜ್ಜಿ ಎದುರಿಗೆ ಯಾವುದೂ ಇಲ್ಲ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಯಾರಿದು ಜೆ ಪಿ ನಗರದಿಂದ ಪದ್ಮಾರವರು. ಹಾಗೆ ನಂಬರ್ ರನ್ನಿಂಗ್ ವಿತ್ 928 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ. ಮಳೆಗಾಲದ ಸಂಜೆಯ ಹುರುಕು ತಿಂಡಿ ಬಗ್ಗೆ ಮಾತಾಡಿದ್ವಿ. ಕಾರ್ಯಕ್ರಮದ ವಿಷಯ ಮಾತು ಹಾಗೂ ಪ್ರಸಾರ ಆದಂಥ ಎಲ್ಲ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಜಗಮಲಗುವ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
4: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
5: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಡಾಕ್ಟರ್ ಆರ್ ದ್ವಾರಕೀನಾಥ್, ಕಾಯಕ ಜೀವಿ, ಸದೃಢ ಮನಸ್ಸು, ಸಮುದಾಯದ ಅಭಿವೃದ್ಧಿಯಲ್ಲಿ ತುಂಬಾ ಕೆಲಸ ಮಾಡಿದವರು. ಕೃಷಿ ಇಲಾಖೆಯಲ್ಲಿದ್ದರು, ಕೃಷಿ ಪದವೀಧರರು, ತರಬೇತಿ ನೀಡಿದರು, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ವಿಶ್ವ ಆಹಾರ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ, ಕೃಷಿ ಆಯೋಗದ ಅಧ್ಯಕ್ಷರಾಗಿ, ಹೀಗೆ ಬಹಳಷ್ಟು ಸ್ತರಗಳಲ್ಲಿ ಕೆಲಸ ಮಾಡಿದವರು ಆರ್ ದ್ವಾರಕೀನಾಥ್.
2: ಮಹಾಮಹಾ ಇಂಗ್ಲಿಷ್ ಗ್ರಂಥಗಳನ್ನು ಓದಿದಂಥ ವ್ಯಕ್ತಿಗಳು ನನ್ನ ಕ್ಲಾಸ್ನಲ್ಲಿದ್ದರು. ರಾಮಕೃಷ್ಣ ಅವರು, ನಂಜುಂಡಪ್ಪನವರು, ವೈ ಚಂದ್ರಶೇಖರ್ ಅವರು, ಇವರು ಆಗಿನ ಕಾಲಕ್ಕೆ ಪ್ರಸಿದ್ಧರಾದಂತಹ ಸಾಹಿತಿಗಳ ಗ್ರಂಥಗಳನ್ನೆಲ್ಲ ಓದಿದ್ರು. ಅದರ ವಿಚಾರವನ್ನು ನಮ್ಮಂಥ ಅವ್ರಿಗೆ ಹೇಳ್ತಾ ಇದ್ದರು. ಆದ್ದರಿಂದ ನಾನು ಆ ಗ್ರಂಥಗಳನ್ನ ನೇರವಾಗಿ ಓದಿದ್ರು ಕೂಡ ಅವನ್ನೆಲ್ಲ ಗ್ರಹಿಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ಹೀಗಾಗಿ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಒಂದು ಅವಕಾಶ ತಾನೇ ತಾನಾಗಿ ಸಿಕ್ತು ಅಂತ ನನಗನ್ನಿಸ್ತದೆ. ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಓದೋ ಕಾಲಕ್ಕೂ ಕೂಡ ಇವರು ಬಾಟ್ನಿ, ಝುವಾಲಜಿ ಎಲ್ಲ ಓದ್ಕೊಂಡು ಬಂದಿದ್ದವರು, ನನಗೆ ಮಾರ್ಗದರ್ಶನ ಮಾಡಿದವರು, ನನ್ನಂಥ ಅವ್ರಿಗೆ ಬೇರೆಯವ್ರಿಗೂ ಮಾಡಿದ್ರು. ಇದನ್ನ ಅವಕಾಶ ಪಡ್ಕೊಂಡು ನಾನು ಈ 3 ವರ್ಷಗಳಲ್ಲಿ 2 ಸಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ಮತ್ತೆ ಕೊನೆ ವರ್ಷದಲ್ಲಿ 3 ಜನ ಫಸ್ಟ್ ಕ್ಲಾಸ್ ಇದ್ರು, ಅದರಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು ನನಗೆ. ಮಿಕ್ಕವರಿಬ್ಬರು BSc ಆಗಿದ್ರು, ನಾನೊಬ್ಬ ಇಂಟರ್ಮೀಡಿಯೇಟ್. ಆದ್ದರಿಂದ ನನಗೂ ಒಂಥರ ತೃಪ್ತಿ ಆಯಿತು. ಮತ್ತು ನನಗೆ ಮಾರ್ಗದರ್ಶನ ಮಾಡಿದಂಥ ನನ್ನ ಹಿರಿಯ ಕ್ಲಾಸ್ಮೇಟ್ಸ್ಗೂ ಕೂಡ ಒಂದು ಸಂತೋಷ ಆಯಿತು. ಇದು ಮುಗಿಸಿದ ತಕ್ಷಣ KH ಶ್ರೀನಿವಾಸನ್ ಅವರು ಅವಾಗ ಕೃಷಿ ನಿರ್ದೇಶಕರಾಗಿದ್ದರು. ಪರೀಕ್ಷೆ ಮುಗಿದು ರಿಸಲ್ಟ್ಸ್ ಬಂದ ದಿವಸವೇ ನನಗೆ ಆರ್ಡರು ಬಂತು. ಭದ್ರಾವತಿನಲ್ಲಿ ಭದ್ರಾ ರಿಸರ್ವ್ ಪ್ರಾಜೆಕ್ಟ್ಗೆ ಸಾಯಿಲ್ ಸರ್ವೆ ಆಫೀಸರ್ ಆಗಿ ಹಾಕಿದ್ರು. 10 ಜನದಲ್ಲಿ 6 ಜನ ಡಿಸ್ಟ್ರಿಕ್ಟ್ ಆಯ್ಕೊಂಡ್ರು. ನಮಗೆ ಆ ಸಮಯಕ್ಕೆ ಒಂದು USAID ಸಹಕಾರ ಸಂಸ್ಥೆ ಸಂಘ ಅಥವಾ ಮಂಡಳಿ ಇಲ್ಲಿತ್ತು. ಟೆನಿಸಿ ಯೂನಿವರ್ಸಿಟಿಯಿಂದ ಬಂದಿತ್ತು ಆ ಟೀಮ್. ಅವರು ಮಳವಳ್ಳಿ ಮಂಡ್ಯದಲ್ಲಿ ಒಂದು ಫೋರ್ಡ್ ಫೌಂಡೇಶನ್ದು ಪ್ರಾಯೋಗಿಕ ವಿಸ್ತರಣಾ ಕೇಂದ್ರ ಪ್ರಾರಂಭ ಆಯಿತು. ಒಂದು ಟ್ರೈನಿಂಗ್ ಸೆಂಟರು, ಒಂದು ಎಕ್ಸ್ಟೆನ್ಷನ್ ಸೆಂಟರು. ಟ್ರೈನಿಂಗ್ ಕಮ್ ಎಕ್ಸ್ಟೆನ್ಷನ್ ಸೆಂಟರ್ ಅಂತ, ಪೈಲಟ್ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಅಂತ. ಫೋರ್ಡ್ ಫೌಂಡೇಶನ್ ಅವರು ದುಡ್ಡು ಕೊಟ್ಟರು, ಗೈಡೆನ್ಸು ಕೊಟ್ಟರು. ಇಂಥದ್ದು 5 ಸಂಸ್ಥೆಗಳು ಇಡೀ ಭಾರತದಲ್ಲಿ ಆವಾಗ ಪ್ರಾರಂಭ ಆಯಿತು. KM ಮುನ್ಷಿ ಅವರು ಬಂದು, ಆಗಿನ ಕಾಲಕ್ಕೆ ಕೃಷಿ ಮಂತ್ರಿಗಳು, ಅವರು ಬಂದು ಮಂಡ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ಈ USAID ತಂಡದವರು, ನೀವು ಯಾರು ಫೀಲ್ಡ್ ವರ್ಕ್ ಮಾಡೋಕ್ಕೆ ಗ್ರಾಮ ಸೇವಕರ ತರಹ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂದರು. ನಾನು, ನಂಜುಂಡಪ್ಪನವರು, ಮತ್ತು ಗೋಪಾಲಕೃಷ್ಣ ಅವರು, ಮತ್ತು ಅಲಸಿಂಗರಾಚಾರ್ಯ, 4 ಜನ ಡಿಸ್ಟ್ರಿಕ್ಟ್ ವರ್ಕ್ಗೆ ಹೋಗದೆ ಈ ವರ್ಕ್ ನಾವು ಚುನಾಯಿಸ್ಕೊಂಡ್ವಿ. ನಮಗೆ ಗೊತ್ತಿತ್ತು ಇದು ಹಳ್ಳಿಯಲ್ಲಿ ಒಬ್ಬ ಫೀಲ್ಡ್ ಅಸಿಸ್ಟೆಂಟ್ ಅಥವಾ ಅಗ್ರಿಕಲ್ಚರ್ ಇನ್ಸ್ಪೆಕ್ಟರ್ ಹಾಕಿ ಕೆಲಸ ಮಾಡಬೇಕು ಅಂತ ಗೊತ್ತಿತ್ತು. ಮನಃಪೂರ್ವಕವಾಗಿ ಇದನ್ನ ಯಾಕೆ ನಾವು ಚುನಾಯಿಸ್ಕೊಂಡ್ವಿ ಅಂದರೆ, ನಾವು ಏನಾದರೂ ಪ್ರಾಯೋಗಿಕವಾಗಿ ಅನುಭವದ ಮೂಲಕ ಪ್ರಾಕ್ಟಿಕಲ್ ಆಗಿ ಅಗ್ರಿಕಲ್ಚರ್ ಕಲಿಬೇಕು ಅಂದರೆ ಇದೊಂದೇ ದಾರಿ ಅನ್ನೋ ದೃಷ್ಟಿಯಿಂದ ನಾವು ಫೀಲ್ಡ್ ವರ್ಕ್ ಚುನಾಯಿಸ್ಕೊಂಡ್ವಿ. ಪೈಲಟ್ ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ನಲ್ಲಿ ಮಳವಳ್ಳಿನಲ್ಲಿ ನಾನು 52ರಿಂದ 56ರ ತನಕ ಕೆಲಸ ಮಾಡಿದೆ. ಆವತ್ತಿಗೆ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ನನ್ನ ಗುರುತಿಸೋದಕ್ಕೆ ಜನ ಸಾಧ್ಯವಾಯಿತು. ಆ ಕಡೆ ಹಳ್ಳಿ ಜನವೂ ಗುರುತಿಸಿದ್ರು, ಈ ಕಡೆ ಮೇಲಧಿಕಾರಿಗಳು ನನ್ನ ಗುರುತಿಸಿದ್ರು. ಅದಾದ ನಂತರ ಉದ್ದಕ್ಕೂ ಪ್ರಮೋಷನ್ಗಳಂತಂದರೆ, ನನ್ನ ಕಲೀಗ್ಸ್ ಎಲ್ಲ ಅವರವ್ರ ಜಾಗದಲ್ಲಿದ್ದಾಗ 2-3 ಪ್ರಮೋಷನ್ಗಳು ನನಗೆ ಬಂತು. ಆ ದೇವರ ಕೃಪೆ ಮತ್ತು ದೊಡ್ಡವರ ಆಶೀರ್ವಾದ ಅಂತ ನಾನು ಅಂದ್ಕೊಳ್ತೇನೆ. ಈ ಅಲ್ಲಿರೋ ಕಾಲಕ್ಕೆ ಏನಾಯಿತು ಅಂದರೆ, 12 ತಿಂಗಳದ ಕೋರ್ಸ್ ಇದು MSc ಸೋಷಿಯಲ್ ಸೈನ್ಸಸ್. ಆದ್ದರಿಂದ 1.5 ವರ್ಷ 2 ವರ್ಷ ಹಿಡಿಯೋದಿಲ್ಲ, 9 ತಿಂಗಳಲ್ಲೇ ಮುಗಿಸ್ಬಿಟ್ಟೆ ನಾನು. ಆವಾಗ ಏನು ಬರೆದ್ರು, ಮಲ್ರಾಜ್ ಅವರು ಡೈರೆಕ್ಟರ್ ಆಗಿದ್ದರು, ನಮ್ಮ ಪ್ರೊಫೆಸರ್ ಏನು ಬರೆದ್ರು ಅಂದರೆ, ಇಫ್ ಯು ಸೆಂಡ್ ಅಸ್ ಮೋರ್ ದ್ವಾರಕೀಸ್ ವಿ ವುಡ್ ಲೈಕ್ ಇಟ್ ಮೋರ್ ಅಂತಂದ್ರು. ಇಂಥವ್ರನ್ನೇ ಕಳಿಸಿ ಅಂತಂತ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕೃಷಿ ತಜ್ಞ ಡಾಕ್ಟರ್ ದ್ವಾರಕಿ

0: ದ್ವಾರಕೀನಾಥ್ ಅವರ ಮಾತುಗಳನ್ನು ಕೇಳಿದಿರಿ. ಡಾಕ್ಟರ್ ದ್ವಾರಕೀನಾಥ್ ಅವರು ಕೃಷಿ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಅವರ ಅನುಭವಗಳನ್ನು ಮತ್ತೊಂದು ಸಂಚಿಕೆಯಲ್ಲಿ ಕೇಳೋಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ.
3: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ, ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ಕನ್ನಡದ ಅಕ್ಷರ ಮಾಲೆ,
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ನೀವು ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಸಮಯ ಇನ್ನೇನು 6:20 ಆಗುತ್ತೆ. 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶೂಯಂತ ಪ್ರವಾಚಕ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮ್ಯಾಮಾಯಾಃ ರಾಷ್ಟ್ರಪತಿ ಊ ಮಿನ್ ಆಂಗ್ ಲೈನ್ ಚ ನವದೆಹಲ್ಯಾಂ ದ್ವಿಪಕ್ಷೀಯೋಪವೇಶನಂ ಕೃತವಂತೌ. ಉಭಯೋಃ ಮಧ್ಯೆ ಐತಿಹಾಸಿಕ ಸಭ್ಯತಾಗತ ಸಂಬಂಧಾನ್ ಸುದೃಢೀಕರ್ತುಂ ವಾರ್ತಾ ಅಭವತ್. ಭಾರತ ಓಮಾನ ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧಿಃ CEPA ಇತಿ ಅದ್ಯ ಕ್ರಿಯಾನ್ವಿತಃ ಅಭವತ್. ಅನೇನ ಭಾರತೀಯ ನಿರ್ಯಾತಕೇಭ್ಯಃ ಓಮಾನೆ ಪ್ರತಿಶತಂ 98% ವಿಪಣೌ ಶುಲ್ಕಮುಕ್ತ ಕಾರ್ಯಾನುಮತಿ ಭವಿಷ್ಯತಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾಯಾಃ 6 ಪೂರ್ತೌ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಅನಯಾ ಯೋಜನಯಾ ಪಥ ವ್ಯವಸಾಯಿಭ್ಯಃ ಪ್ರಗತೇಃ ನೂತನಾವಸರಾಃ ಪ್ರದತ್ತಾಃ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅದ್ಯ ಮಂತ್ರಿಮಂಡಲಸ್ಯ ವಿಸ್ತಾರಂ ವಿಧಾಯ 35 ನೂತನ ಮಂತ್ರಿಭ್ಯಃ ಮಂತ್ರಿಮಂಡಲೆ ಸ್ಥಾನಂ ಅಯಚ್ಛತ್. ಅಪಿ ಚ ಹಾಂಗ್ಕಾಂಗ್ ನಗರೆ ಆಯೋಜಿತಾಯಾಂ 23 ಏಷ್ಯಾ ಮಹಾದ್ವೀಪೀಯಾಯಾಂ Under-20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇತಿ ಸ್ಪರ್ಧಾ ಮಾಲಿಕಾಯಾಂ ಭಾರತೇನ 10 ಸ್ವರ್ಣ ಪದಕಾನಿ ಸಮೇತ್ಯ 19 ಪದಕಾನಿ ವಿಜಿತಾನಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮ್ಯಾಮಾಯಾಃ ರಾಷ್ಟ್ರಪತಿಃ ಊ ಮಿನ್ ಆಂಗ್ ಲೈನ್ ಚ ಅದ್ಯ ನವದೆಹಲ್ಯಾಂ ದ್ವಿಪಕ್ಷೀಯೋಪವೇಶನಂ ಕೃತವಂತೌ. ಉಭಯೋಃ ಮಧ್ಯೆ ಐತಿಹಾಸಿಕ ಸಭ್ಯತಾಗತ ಸಂಬಂಧಾನ್ ಇತೋಪಿ ಸುದೃಢೀಕರ್ತುಂ ವಾರ್ತಾ ಅಭವತ್. ಸಂವಾದೆ ಮ್ಯಾಮಾ ಭಾರತ ದೇಶಯೋ ಮಿಥಃ ಸುರಕ್ಷಾಂ ಸಂಪರ್ಕಂ ಚ ಸಮೇತ್ಯ ದೇಶದ್ವಯೋಃ ಸಂಬಂಧಾನಾಂ ಸಮೇಪಿ ಪಕ್ಷಾಃ ಚರ್ಚಿತಾಃ. ಉಪವೇಶನಸ್ಯ ಅನಂತರಂ ವಿದೇಶ ಸಚಿವಃ ವಿಕ್ರಮ್ ಮಿಸರಿ ಅವೋಚತ್ ಯತ್ ದೇಶದ್ವಯೇನ ವಿದೇಶ ವ್ಯವಹಾರ ವಿಕಾಸ ಶಿಕ್ಷಾ ಸ್ವಾಸ್ಥ್ಯಾದಿ ವಿಷಯೇಷು ಕಾರ್ಯಾಚರಣಾಯ ಸಹಮತ್ಯಂ ಪ್ರಕಟಿತಂ.
3: दोनों पक्षों ने अपने सुरक्षा हितों के प्रतिकूल गतिविधियों के लिए क्षेत्र के दुरुपयोग को रोकने के महत्व पर बल दिया. कुल मिलाकर राष्ट्रपति की इस यात्रा ने दोनों पक्षों के दीर्घकालिक साझेदारी को और गहरा करने तथा क्षेत्र में पारस्परिक लाभ, विकास और समृद्धि के लिए मिलकर काम करने की साझा प्रतिबद्धता की एक बार फिर पुष्टि की है.
4: ग्रोथ एंड प्रॉस्पेरिटी इन द रीजन.
2: ಭಾರತ ಓಮಾನ ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧಿ CEPA ಇತಿ ಅದ್ಯ ಕ್ರಿಯಾನ್ವಿತಃ ಅಭವತ್. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ್ ಗೋಯಲಃ ಅವೋಚತ್ ಯತ್ ಅಯಂ ಸಂಧಿಃ ದೇಶದ್ವಯಸ್ಯ ಆರ್ಥಿಕ ರಣನೀತಿಕ ಸಂಬಂಧಾನ್ ದೃಢಯಿಷ್ಯತಿ. ಏಕಸ್ಮಿನ್ ರಾಷ್ಟ್ರೀಯ ದೈನಿಕ ಪತ್ರೆ ಪ್ರಕಾಶಿತೆ ಲೇಖೆ ಶ್ರೀ ಗೋಯಲಃ ಅವೋಚತ್ ಯತ್ ಅಯಂ ನಿಧಿ ನೂತನಾಪಣಂ ಉದ್ಘಾಟಯಿಷ್ಯತಿ. ಅನೇನ ನಿರ್ಯಾತೆ ವೃದ್ಧಿ ಭವಿಷ್ಯತಿ, ನಿವೇಶಃ ಅಪಿ ವೃದ್ಧಿಂ ಯಾಸ್ಯತಿ. ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧೇಃ ಅಂತರ್ಗತಂ ಭಾರತೀಯ ನಿರ್ಯಾತಕೇಭ್ಯಃ ಓಮಾನೆ ಉತ್ಪಾದ ಸಮೂಹೇಷು ವಿಪಣೌ ಪ್ರತಿಶತಂ 98% ಶುಲ್ಕ ಮುಕ್ತಿ ಕಾರ್ಯಾನುಮತಿ ಭವಿಷ್ಯತಿ. ಶ್ರೀ ಗೋಯಲೇನ ಉಕ್ತಂ ಯತ್ ಅನೇನ ಆಜೀವಿಕಾ ಸಂವರ್ಧನಾಯ ವಿದ್ಯಾರ್ಥಿಭ್ಯಃ, ಶ್ರಮಿಕೇಭ್ಯಃ, ಮಹಿಳಾಭ್ಯಃ, ಕೃಷಕೇಭ್ಯಃ, ಮತ್ಸ್ಯಜೀವಿಭ್ಯಃ, ಸೂಕ್ಷ್ಮ ಲಘು ಮಧ್ಯಮೋದ್ಯೋಗೇಭ್ಯಃ ಚ ಮಹತ್ವಪೂರ್ಣ ರೂಪೇಣ ಲಾಭೋ ಭವಿಷ್ಯತಿ.
5: I am confident that this comprehensive agreement.
6: हमें विश्वास है कि व्यापक समझौता ओमान के साथ हमारे संबंधों को नई गति प्रदान करेगा. पहले दिन से ही भारत को ओमान की 98% उत्पाद श्रेणियों में शुल्क मुक्त पहुंच प्राप्त होगी और इससे भारत के ओमान को होने वाले 99% से अधिक निर्यात को लाभ मिलेगा. व्यापक आर्थिक साझेदारी समझौता CEPA हमारे साझा भविष्य की रूपरेखा है.
5: Of our shared future.
2: ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾಯಾಃ 6 ಪೂರ್ಣಾನಿ ಅಭವನ್. ಶ್ರೀ ಮೋದಿ ಅಸ್ಯಾಃ ಯೋಜನಾಯಾಃ ಪ್ರಶಂಸಾಂ ವಿಧಾಯ ಅವದತ್ ಯತ್ ಪಿಎಂ ಸ್ವನಿಧಿ ಯೋಜನೆಯ ಪ್ರತಿಭೂತಿಂ ವಿನಾ ಋಣ ಪ್ರದಾನಂ ವಿತ್ತೀಯ ಸಮಾವೇಶನಂ ಅಪಿ ಚ

ವಿಕಾಸಸ್ಯ ನವೀನ ಅವಸರಾಃ ಪ್ರದತ್ತಃ ಯೇನ ಲಕ್ಷಶಃ ಪಥ ವಿಕ್ರೇತಿ ಜನಾನಾಂ ಜೀವನೆ ಉನ್ನತಿಃ ಸಮಾಗತ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅದ್ಯ ಮಂತ್ರಿಮಂಡಲಸ್ಯ ವಿಸ್ತಾರಂ ಅಕರೋತ್. ರಾಜ್ಯಪಾಲ ಆರ್ ಎನ್ ರವಿಃ ಕೋಲ್ಕತ್ತಾಯಾಃ ಲೋಕಭವನೆ ಆಯೋಜಿತೆ ಸಮಾರೋಹೆ ಪಂಚತ್ರಿಂಶತ್ ನೂತನ ಮಂತ್ರಿಭ್ಯಃ ಪದಸ್ಯ ಗೋಪನೀಯತಾಯಾಃ ಚ ಶಪಥಗ್ರಹಣಂ ಕಾರಿತವಾನ್. ಸಮಾರೋಹೆ ಮುಖ್ಯಮಂತ್ರಿವರ್ಯೇಣ ಸಹ ಅನ್ಯ ವರಿಷ್ಠ ನೇತಾರಃ ಅಪಿ ಉಪಸ್ಥಿತಾಃ ಆಸನ್. ನವನಿಯುಕ್ತ ಮಂತ್ರಿಭ್ಯಃ ವಿಭಾಗಾನಾಂ ಆವಂಟನಂ ಅನಂತರಂ ಭವಿಷ್ಯತಿ. ಶಪಥಗ್ರಹಣ ಸಮಾರೋಹೆ ಸ್ವಪ್ನದಾಸಗುಪ್ತ ಅರ್ಜುನಸಿಂಹ ತಾಪಸರಾಯ ಶಕರಘೋಷಃ ಚ ಶಪಥವಚನ ಸ್ವೀಕೃತವಂತಃ. ಸಂಸ್ಕೃತವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಭಾರತ ಆಸ್ಟ್ರೇಲಿಯಾ ದೇಶಯೋಃ ರಕ್ಷಾಮಂತ್ರಿಣೋಃ ದ್ವಿತೀಯ ಸಂವಾದೋಪವೇಶನಂ ರಾಜಧಾನ್ಯಾಂ ನವದಿಲ್ಲ್ಯಾಂ ಅಭವತ್. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅಥ ಚ ಆಸ್ಟ್ರೇಲಿಯಾ ದೇಶಸ್ಯ ಉಪಪ್ರಧಾನಮಂತ್ರಿ ರಕ್ಷಾಮಂತ್ರಿ ಚ ರಿಚರ್ಡ್ ಮಾಲ್ ಸಹ ಉಪವೇಶನಸ್ಯ ಅಧ್ಯಕ್ಷತಾಂ ಕೃತವಂತೌ. ಶ್ರೀಸಿಂಹೇನ ಪ್ರೋಕ್ತಂ ಯತ್ ಉಪವೇಶನಾವಧೌ ಭಾರತ ಆಸ್ಟ್ರೇಲಿಯಾ ದೇಶಯೋರ್ಮಧ್ಯೆ ಸುರಕ್ಷಾ ಸಂಬಂಧಃ ಸುದೃಢಃ ಅಭವತ್. ಶ್ರೀಮಾಲ್ಸಃ ಅವಾದೀತ್ ಯತ್ ಆಸ್ಟ್ರೇಲಿಯಾ ಭಾರತ ದೇಶೌ ರಕ್ಷಾ ಸಹಭಾಗಿತಾಂ ಸುದೃಢಃ ಅಕುರುತಾಂ. ದೇಶದ್ವಯಂ ಸಾಮುದ್ರಿಕ ಕ್ಷೇತ್ರೆ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ. ವಾರ್ತಾಯಾಂ ದ್ವಿಪಕ್ಷೀಯ ರಕ್ಷಾ ಸಹಯೋಗ ವಿಷಯೆ ಪ್ರಗತಿಃ ಸಮೀಕ್ಷಿತಾ. ಯಯಾ ಸಹಭಾಗಿತಾಯಾಃ ನೂತನ ಮಾರ್ಗಸ್ಯ ಅನ್ವೇಷಣಂ ಭವಿಷ್ಯತಿ. ಜಲಶಕ್ತಿ ಮಂತ್ರಿ ಸಿ ಆರ್ ಪಾಟೀಲ, ವಿಜ್ಞಾನ ಪ್ರೌದ್ಯೋಗಿಕೀ ಮಂತ್ರಿ ಜಿತೇಂದ್ರ ಸಿಂಹ ಚ ಅದ್ಯ ರಾಜಧಾನ್ಯಾಂ ನವದಿಲ್ಲ್ಯಾಂ ಜಲಾನುಸಂಧಾನ ವಿಕಾಸ ಸಂಬದ್ಧಾಂ ಏಕಾಂ ಕಾರ್ಯಶಾಲಾಂ ಉದ್ಘಾಟಿತವಂತೌ. ಅತ್ರಾವಸರೆ ಶ್ರೀ ಪಾಟೀಲ ಅವದತ್ ಯತ್ ಅಸ್ಯಾಂ ಕಾರ್ಯಶಾಲಾಯಾಂ ಜಲಸಂಕಟಸ್ಯ ಸಮಾಧಾನೇಷು ವ್ಯಾಪಕ ವಿಚಾರ ವಿಮರ್ಶು ವಿಧೀಯತೆ. ಅಸ್ಮಿನ್ ಅವಸರೆ ಜಲಶಕ್ತಿ ಮಂತ್ರಾಲಯೇನ ಇಸರೋ ಇತಿ ಭಾರತೀಯಾಂತರಿಕ್ಷಾನುಸಂಧಾನ ಸಂಘಟನೇನ ಚ ಜಲಸಂಸಾಧನಾನಾಂ ಆಕಲನಾಯ ಪ್ರಬಂಧನಾಯ ಚ ಉಪಗ್ರಹಾಧಾರಿತಾನುಪ್ರಯೋಗಂ ಉನ್ನತ ಪ್ರೌದ್ಯೋಗಿಕೀಂ ಚ ದೃಢಯಿತುಂ ಸಂಧಿ ಹಸ್ತಾಕ್ಷರಿತಃ. ವ್ಯಾವಸಾಯಿಕ ಪ್ರತಿಷ್ಠಾನೇಷು ಪ್ರಯುಜ್ಯಮಾನಸ್ಯ 90 ಕಿಲೋಗ್ರಾಮ ಭಾರಮಿತಸ್ಯ ಎಲ್ಪಿಜಿ ಇತಿ ವಾತಿಭಾಂಡಸ್ಯ ಮೂಲ್ಯೆ ವೃದ್ಧಿಃ ಸಂಜಾತಾ. ಪರಂ ಗೃಹೇಷು ಪ್ರಯುಜ್ಯಮಾನಸ್ಯ ಎಲ್ಪಿಜಿ ಇತಿ ವಾತಿಭಾಂಡಸ್ಯ ಮೂಲ್ಯೆ ಪರಿವರ್ತನಂ ನೈವ ಕೃತಂ. ಅವಧೇಯಂ ಯತ್ ವೈಶ್ವಿಕ ಪರಿದೃಶ್ಯೆ ತೈಲ ಮೂಲ್ಯೇಷು ಅಸ್ಥಿರತಾ ಕಾರಣೇನ ಇಯಂ ವೃದ್ಧಿಃ ಜಾತಾ. ಪಶ್ಚಿಮೇಷ್ಯಾಮಯಾಂ ಅಮೆರಿಕಾ ಇರಾನಯೋಃ ಗತಿರೋಧ ಅಪಿ ಅಪರಂ ಮೂಲ್ಯವೃದ್ಧಿ ಕಾರಣಂ ವರ್ತತೆ. ವಸ್ತುಸೇವಾಕರಸ್ಯ ಸಕಲ ಸಂಗ್ರಹ ವಿಗತ ಮಾಸೆ 3.2% ಸಂವರ್ಧ್ಯ 1,94,000 ಕೋಟಿ ರೂಪ್ಯಕಾಧಿಕಃ ಅಭವತ್. ವಿಗತ ವರ್ಷೆ ಮೈ ಮಾಸೆ ಸಂಗ್ರಹ 1,88,000 ಕೋಟಿ ರೂಪ್ಯಕಾಣಿ ಆಸೀತ್. ಗತಮಾಸೆ ಕೇಂದ್ರೀಯ ವಸ್ತುಸೇವಾಕರಸ್ಯ ಸಂಗ್ರಹ 37,97,000 ಕೋಟಿ ರೂಪ್ಯಕಾಣಿ ಅಪಿ ಚ ರಾಜ್ಯ ವಸ್ತುಸೇವಾಕರಸ್ಯ ಸಕಲ ಸಂಗ್ರಹ 45,043,100 ಕೋಟಿ ರೂಪ್ಯಾಣಿ ಆಸತ್. ಏಕೀಕೃತ ವಸ್ತುಸೇವಾಕರಸ್ಯ ಸಂಗ್ರಹ 1,50,090,000 ಕೋಟಿ ರೂಪ್ಯಕಾಣಿ ಆಸೀತ್. ಸರ್ವೋಚ್ಚ ನ್ಯಾಯಾಲಯೇನ 5 ನ್ಯಾಯಾಧೀಶಾನಾಂ ನಿಯುಕ್ತಿಃ ಕೃತಾ. ಅನೇನ ಸಹೈವ ಮುಖ್ಯ ನ್ಯಾಯಾಧೀಶಂ ಸಮೇತ್ಯ ನ್ಯಾಯಾಧೀಶಾನಾಂ ಸಂಖ್ಯಾ 37 ಸಂವೃತ್ತಾ. ದಿಲ್ಲಿ ನ್ಯಾಯಮಂತ್ರಿ ಅರ್ಜುನ ರಾಮ ಮೇಘವಾಲಃ ಸಾಮಾಜಿಕ ಸಂಚಾರ ಪಟಲೇ ಅವೋಚತ್ ಯತ್ ರಾಷ್ಟ್ರಪತಿನಾ ಮುಖ್ಯ ನ್ಯಾಯಾಧೀಶಸ್ಯ ಪರಾಮರ್ಶಾನಂತರಂ ಸರ್ವೋಚ್ಚ ನ್ಯಾಯಾಲಯೇ 5 ನೂತನ ನ್ಯಾಯಾಧೀಶಾನಾಂ ನಿಯುಕ್ತಿಃ ಕೃತಾ. ಅವಧೇಯಂ ಯತ್ ಕೇಂದ್ರ ಪ್ರಶಾಸನೇನ ವಿಗತೆ ಮಾಸೆ ಏಕಂ ಅಧ್ಯಾದೇಶಂ ಪ್ರಸ್ತೂಯ ವಿಧೋ ಸಂಶೋಧನಂ ಕೃತಮಾಸೀತ್. ಹಾಂಗ್ಕಾಂಗ್ ನಗರೆ ಆಯೋಜಿತಾಯಾಂ 22ತಮಾಯಾಂ ಏಷ್ಯಾ ಮಹಾದ್ವೀಪೀಯಾಯಾಂ Under-20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇತಿ ಸ್ಪರ್ಧಾ ಮಾಲಿಕಾಯಾಂ ಭಾರತೇನ 10 ಸ್ವರ್ಣಪದಕಾನಿ 5 ರಜತಪದಕಾನಿ 4 ಕಾಂಸ್ಯಪದಕಾನಿ ಚ ಸಮೇತ್ಯ 19 ಪದಕಾನಿ ವಿಜಿತಾನಿ. ಪದಕತಾಲಿಕಾಯಾಂ ಭಾರತೇನ 2ನೇ ಸ್ಥಾನಂ ಪ್ರಾಪ್ತಂ.
ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನ ದ್ವಾವಿಂಶತಿ ತಮಾಯಾಂ ಏಷ್ಯಾ ಮಹಾದ್ವೀಪೀಯಾಯಾಂ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇತಿ ಸ್ಪರ್ಧಾ ಮಾಲಿಕಾಯಾಂ ದಶ ಸ್ವರ್ಣ ಪದಕಾನಿ ಸಮೇತ್ಯ 19 ಪದಕಾನಿ ಪ್ರಾಪ್ತವದ್ಭ್ಯಃ ಭಾರತೀಯ ದಲೇಭ್ಯಃ ವರ್ಧಾಪನಾನಿ ಪ್ರದತ್ತಾನಿ. ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಇಮೇ ಯುವಾನಃ ಭಾರತಸ್ಯ ಕೀರ್ತಿಂ ವಿಶ್ವಸ್ತರೆ ಪ್ರಾಪಯಿತುಂ ನಿರಂತರಂ ಪ್ರಯತ್ನಂ ಕುರುವಂತಿ. ಏತೇಷಾಂ ಉಜ್ವಲ ಭವಿಷ್ಯಾಯ ಪ್ರಧಾನಮಂತ್ರಿಣಾ ಶುಭಕಾಮನಾಃ ಪ್ರದತ್ತಾಃ ಇತಿ ವಾರ್ತಾಃ.

ನೀವು ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 6:29:29. ಈಗ ಕೇಳಿ ಮನಸ್ಸುಗಳ ಮಾತು ಮಧುರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಿದ್ದೀರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಯೋರ್ಸ್. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಂಗೀತ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಸಂಗೀತ ಕೇಳಿದ ತಕ್ಷಣ ಕಿವಿಗಳು ನಿಮರುತ್ತೆ. ಆದರೆ ನಾವಿವತ್ತು ಮಾತಾಡ್ತಾ ಇರುವಂತಹ ಸಂಗೀತ ಕೇಳಿದ್ರೆ ನೀವು ಬಾಯಲ್ಲಿ ನೀರು ಬರುತ್ತೆ. ಅರೆ ಇದೇನು? ರಾಗ, ತಾಳ, ನಾದ, ಸ್ವರಗಳು, ಸಂಗೀತದಿಂದ ಅದು ಹೇಗ್ರಿ ಬಾಯಲ್ಲಿ ನೀರು ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಾವಿವತ್ತು ಮಾತಾಡಕ್ಕೆ ಹೊರಟಿರುವಂತಹ ಸಂಗೀತ ತಿನ್ನುವಂತಹ ಸಂಗೀತ. ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣ ಸೇರಿದಂತೆ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಯಾವಾಗಲಾದರೂ ನೀವು ಭೇಟಿ ನೀಡಿದರೆ ಸಂಗೀತ ಅನ್ನುವಂತಹ ಹೆಸರಿನ ವಿಶೇಷ ಖಾದ್ಯವನ್ನು ನೀವು ತಿನ್ನಬಹುದು. ಈ ಸಂಗೀತ ಇದೆಯಲ್ಲ, ವಿಶೇಷ ಕುರುಕುಲು ಖಾದ್ಯ. ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಈ ಒಂದು ಖಾದ್ಯ ಪ್ರತಿ ಸಂಜೆಯ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಸಿಗುತ್ತೆ. ಸ್ಥಳೀಯರು, ಅಲ್ಲಿನ ಪ್ರಯಾಣಿಕರು ಎಲ್ಲರೂ ಇದನ್ನ ಸವಿತಾರೆ. ನಿಮ್ಮೆಲ್ರಿಗೂ ಗೊತ್ತು, ಸಂಗೀತ ಅಂದ್ರೆ ಅದರಲ್ಲಿ ರಾಗ, ತಾಳ, ನಾದ, ಸ್ವರ, ಲಯ ಇವೆಲ್ಲವೂ ಇರುತ್ತೆ. ಹಾಗೆ ಸಂಗೀತ ಅನ್ನೋ ಈ ಖಾದ್ಯ ಇದೆಯಲ್ಲ, ಇದರಲ್ಲಿ ಕರೆದಿರುವಂತಹ ಬಜ್ಜಿ, ಹುರಿದಿರುವಂತಹ ಶೇಂಗಾ, ಚುರುಮುರಿ, ಚೂಡ, ಒಣ ಅವಲಕ್ಕಿ, ಉಳ್ಳಾಗಡ್ಡಿ, ಚೂರು, ಹಸಿಮೆಣಸಿನಕಾಯಿ, ಟೊಮ್ಯಾಟೊ ಇವೆಲ್ಲವೂ ಸೇರಿರುತ್ತೆ. ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಮಾಡಿದಂತಹ ವಿಶೇಷ ಖಾದ್ಯವೇ ಸಂಗೀತ. ಬಾಯಲ್ಲಿ ಚಪ್ಪರಿಸಿ ತಿನ್ನಬಹುದು, ಅಷ್ಟು ಸೊಗಸಾಗಿರುತ್ತೆ ಸಂಗೀತ ಅನ್ನುವಂತಹ ಈ ಖಾದ್ಯ. ಇದನ್ನು ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಚುರುಮುರಿಗೆ ಮಸಾಲೆ ಬೆರೆಸಿ ಚೂಡ ಮಾಡಿಕೊಳ್ಳಲಾಗುತ್ತೆ. ತದನಂತರ ಈರುಳ್ಳಿಗೆ ಮಿರ್ಚಿ ಸೇರಿದಂತೆ ವಿವಿಧ ಬಜ್ಜಿಗಳನ್ನು ಕರಿಯಲಾಗುತ್ತೆ. ಇದಕ್ಕೊಂದಿಷ್ಟು ಒಣ ಅವಲಕ್ಕಿಯನ್ನು ಬೆರೆಸಿ ಅದರ ಮೇಲೆ ಒಂದಿಷ್ಟು ಶೇಂಗಾ, ಕೊತ್ತಂಬರಿ ಇವೆಲ್ಲವನ್ನು ಹಾಕಿ ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಹೋಳುಗಳನ್ನು ಅಲಂಕರಿಸಿದ್ರೆ ಸಂಗೀತ ಅನ್ನುವಂತಹ ಖಾದ್ಯ ತಿನ್ನೋದಕ್ಕೆ ಸೂಪರ್ ರೆಡಿ. ಸರಿಸುಮಾರು 30-40 ವರ್ಷಗಳ ಹಿಂದೆ ಚೆನ್ನಮ್ಮನ ಕಿತ್ತೂರು ಅನ್ನುವಂತಹ ಪಟ್ಟಣದಲ್ಲಿ ಮಾತ್ರ ಸಿಗ್ತಿದ್ದಂಥ ಈ ಸಂಗೀತ ಅನ್ನುವಂತಹ ಖಾದ್ಯ ಇತ್ತೀಚಿನ ದಿನಗಳಲ್ಲಿ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಲ್ಲೂ ಸಿಗುತ್ತೆ. ಪ್ರತಿದಿನ ಸಂಜೆ ಹೊತ್ತಿನಲ್ಲಿ ಮಾತ್ರ ಸಿಗುವಂತಹ ಖಾದ್ಯ ಇದು. ಒಂದು ಪ್ಲೇಟ್ ಸಂಗೀತ ಕೊಡಿ ಅಂತ ಸುಲಭವಾಗಿ ನೀವಿದನ್ನು ತಿನ್ನಬಹುದು. ಯಾವ ರೇಂಜ್ಗಿದೆ ಈ ಒಂದು ಖಾದ್ಯದ ಹವಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಬೆಳಗಾವಿ, ಧಾರವಾಡ, ಗದಗ ಇವೆಲ್ಲ ಭಾಗದಲ್ಲೂ ಈ ಸಂಗೀತ ತಿನ್ನೋದಕ್ಕೆ ನಿಮ್ಮೆಲ್ರಿಗೂ ಸಿಗುತ್ತೆ.

0: ಇದು ಕನ್ನಡ ಕಾವನಬಿಲ್ಲು ಎಫ್ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಈ ಖಾದ್ಯಕ್ಕೆ ಸಂಗೀತ ಅಂತ ಹೆಸರು ಬರೋದ್ರ ಹಿಂದೆ ಕೂಡ ಒಂದು ಕಥೆ ಇದೆ. ಕಿತ್ತೂರು ಪಟ್ಟಣದ ಕಲ್ಮಟ್ಟದ ಆವರಣದಲ್ಲಿ ಈ ಹಿಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದಂತಹ ಪಂಡಿತ್ ಬಾಬುರಾವ್ ಇನಾಮದಾರ್ ಅನ್ನೋರು ಪ್ರತಿ ಸಂಜೆ ಸಂಗೀತವನ್ನು ಹೇಳ್ಕೊಡ್ತಾ ಇದ್ರು. ತಮ್ಮ ಸಂಗೀತದ ಕಚೇರಿಯ ವಿರಾಮದ ಅವಧಿಯಲ್ಲಿ ತಿನ್ನೋದಕ್ಕೆ ಶೇಂಗಾ, ಖಾರ, ಬಜ್ಜಿ ಕಟ್ಟಿಸ್ಕೊಂಡು ಬಾ ಅಂತ ಅವರ ಶಿಷ್ಯರಿಗೆ ಹೇಳ್ತಿದ್ರಂತೆ. ಹೀಗೆ ಶಿಷ್ಯರು ಹೋಟೆಲಿಗೆ ಹೋಗಿ ಪ್ರತಿದಿನವೂ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಕಚೇರಿಗೆ ಹಿಂತಿರುಗ್ತಾ ಇದ್ರಂತೆ. ದಿನಗಳು ಕಳೆದಂತೆ ಇಷ್ಟೊಂದು ಉದ್ದದ ಲಿಸ್ಟ್ನ ಹೇಗೆ ಹೇಳೋದು? ಸಂಗೀತ ಕಚೇರಿಗೆ ಪಾರ್ಸಲ್ ಕೊಡಿ ಅಂತ ಕೇಳ್ತಿದ್ರಂತೆ. ತದನಂತರ ನಿಧಾನವಾಗಿ ಸಂಗೀತ ಕಚೇರಿಗೆ ಪಾರ್ಸಲ್ ಕೂಡ ಹೋಗಿ ಸಂಗೀತ ಕೊಡ್ರಿ ಅಂತ ಕೇಳೋದು ರೂಢಿಯಾಗೋಯ್ತಂತೆ. ದಿನ ಹೀಗೆ ಕಳೀತಾ ಹೋದಂತೆ ಈ ಒಂದು ಖಾದ್ಯಕ್ಕೆ ಸಂಗೀತ ಅನ್ನೋ ಹೆಸರು ತಾನಾಗೆ ಸೇರ್ಕೊಂಡ್ಬಿಡ್ತು. ಹೀಗೆ 4 ದಶಕಗಳ ಹಿಂದೆ ಜನ್ಮ ತಾಳದಂತಹ ಕಿತ್ತೂರಿನ ಈ ಸಂಗೀತ, ಈ ಸಂಗೀತದ ಘಮ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೆ ಹರಡಿದೆ. ಈ ಜಿಲ್ಲೆಗಳಿಗೆ ಭೇಟಿ ನೀಡಿದಾಗ ಖಂಡಿತವಾಗ್ಲೂ ಈ ಖಾದ್ಯವನ್ನು ತಿಂತೀರಲ್ಲ? ಕೇಳ್ತೇನೆ, ಇರಿ, ಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನವಿಲ್ಲು, ಮನಸ್ಸುಗಳ ಮಾತು ಮಧುರ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
2: ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನ ಕೇಳಿದ್ರಿ.

ಇದು FM ರೇನ್ಬೋ ಕನ್ನಡ ಕಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 6:40 ಆಗುತ್ತೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಎರಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ಧ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ಧ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು

0: ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾಕ್ಟರ್ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ್ರ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂಥ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ICR IAHR ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
3: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿರ್ತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ನಿನ್ನೆ ನಡೆದಂತಹ IPL 2026ರ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ಧ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು, ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ.

ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 6:51 ಆಗಿದೆ. ಮುಸಂಜೆ ಹೊತ್ತಲ್ಲಿ ಮಧುರವಾದ ಕನ್ನಡ ಮತ್ತು ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಾ ಸಾಗು ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ಏನು ವಿಷಯ ಮಾತಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತಿನ ವಿಶೇಷ June 1 ವರ್ಲ್ಡ್ ಮಿಲ್ಕ್ ಡೇ ಅಂತ ನಿಮ್ಮೆಲ್ರಿಗೂ ಗೊತ್ತು. ಬಟ್ ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇದರ ಜೊತೆಗೆ ಮತ್ತೆರಡು ಸ್ಪೆಷಲ್ ಇದೆ. ಒಂದು ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ, ಹಾಗೆ ಮತ್ತೊಂದು ಅಂದರೆ ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್, ಅಂತಾರಾಷ್ಟ್ರೀಯ ಮಕ್ಕಳ ದಿನ ಹಾಗೆ ಜಾಗತಿಕ ಪೋಷಕರ ದಿನ. ಈ ಎರಡೂ ವಿಶೇಷಗಳು ಕೂಡ ಇವತ್ತು ಇದೆ. ಸೊ ಈ ಎರಡೂ ವಿಷಯಗಳನ್ನ ಕಂಬೈನ್ ಮಾಡಿ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಏನ್ ವಿಷಯ ಅಂದ್ರೆ ಪೇರೆಂಟಿಂಗ್, ಮಕ್ಕಳ ಪಾಲನೆಯಲ್ಲಿ ಹಾಗೆ ಪೋಷಣೆಯಲ್ಲಿ ಪೇರೆಂಟ್ಸ್ದೇ ಪ್ರಮುಖ ಪಾತ್ರ ಅಲ್ವಾ? ಸೊ ಪೇರೆಂಟ್ಸ್ ಯಾವ ಕ್ವಾಲಿಟೀಸ್ ತಮ್ಮಲ್ಲಿ ತಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ರೆ ಮುಂದೆ ಅವರ ಒಂದು ಫ್ಯೂಚರ್ಗೆ, ಅವರ ಒಂದು ಓವರ್ಆಲ್ ಗ್ರೋತ್ಗೆ, ಅವರ ಬೆಳವಣಿಗೆಗೆ ಸಹಕಾರಿಯಾಗತ್ತೆ ಅನ್ನೋದನ್ನು ಮಾತಾಡ್ತಾ ಸಾಕೋಣ. ವಿಷಯ ಗೊತ್ತಾಯ್ತಲ್ವಾ? ಮಕ್ಕಳ ಪಾಲನೆಯಲ್ಲಿ ಅಥವಾ ಪೋಷಣೆಯಲ್ಲಿ ಪೇರೆಂಟ್ಸ್ದೇ ಪ್ರಮುಖ ಪಾತ್ರ ಅಂತ ನಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಯಾವ ಕ್ವಾಲಿಟೀಸ್ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ರೆ ಮುಂದೆ ಅವರ ಫ್ಯೂಚರ್ಗಾಗ್ಬೋದು ಅಥವಾ ಅವರ ಒಂದು ಓವರ್ಆಲ್ ಗ್ರೋತ್ಗೆ ಬೆಳವಣಿಗೆಗೆ ಸಹಕಾರಿಯಾಗತ್ತೆ ಅಂತ ನಿಮಗನ್ಸುತ್ತೆ, ಆ ಕ್ವಾಲಿಟೀಸ್ ಏನು ಅನ್ನೋದನ್ನು ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484001013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮೌರ್ಯ ಸಿನಿಮಾದ ಈ ಹಾಡು ಮುಡಿ ಬರ್ತಾ ಇದೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ, ಇವತ್ತು ಜೂನ್ 1ನೇ ತಾರೀಕು, ಹಾಗಾಗಿ ಎರಡು ವಿಶೇಷತೆಗಳಿದೆ. ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ ಹಾಗೆ ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್, ಈ ಎರಡು ವಿಶೇಷತೆಗಳಿರೋದ್ರಿಂದ ಎರಡು ವಿಷಯಗಳನ್ನ ಕಂಬೈನ್ ಮಾಡಿ ಒಂದು ವಿಷಯವನ್ನು ತಗೊಂಡಿದ್ದೀವಿ. ಆ ವಿಷಯ ಏನು ಅಂದರೆ, ಮಕ್ಕಳ ಪಾಲನೆಯಲ್ಲಿ, ಪೋಷಣೆಯಲ್ಲಿ ಪೇರೆಂಟ್ಸ್ ಪೋಷಕರದೇ ಪ್ರಮುಖ ಪಾತ್ರ. ಹೌದು. ಸೊ ಯಾವ ಕ್ವಾಲಿಟೀಸ್ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ರೆ ಮುಂದೆ ಅವರ ಭವಿಷ್ಯಕ್ಕೆ, ಹಾಗೆ ಅವರ ಓವರ್ಆಲ್ ಗ್ರೋತ್ಗೆ, ಬೆಳವಣಿಗೆಗೆ ಸಹಕಾರಿಯಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಕ್ಕಳಿಗೆ ಮನೆಯ ಕಷ್ಟ ತಿಳಿಸಿ, ಮನೆ ಪರಿಸ್ಥಿತಿ ತೋರಿಸಿ, ಮಕ್ಕಳಿಗೆ ಹಸಿವು ಹೇಗಿರುತ್ತೆ ಅದರ ಮಹತ್ವವನ್ನು ತಿಳಿಸಿಕೊಡಿ. ಎಲ್ಲವನ್ನೂ ಪಾಲಕರೇ ನುಂಗಿ ಮಕ್ಕಳನ್ನು ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯಕ್ಕೆ ಪಾಲಕರೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿರವರು. ಕಂದಮ್ಮಗಳಿಗೆ ಜೀವ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತ ನನಸಾಗದ ಅವರ ಕನಸುಗಳನ್ನ ಮಕ್ಕಳ ಕಂಗಳಲ್ಲಿ ಕಾಣ್ತಾ, ಅವರನ್ನ ಪ್ರೀತಿಯಿಂದ ಸಾಕಿ ಸಲುಹಿ ಪಾಲನೆ ಪೋಷಣೆಯನ್ನು ಮಾಡ್ತಾ, ಅವರ ಮಕ್ಕಳ ಜೀವನಕ್ಕೆ ಅಡಿಪಾಯವನ್ನು ಹಾಕ್ತಾ ತಮ್ಮ ಜೀವಮಾನವಿಡೀ ಶ್ರಮಿಸುವಂಥವರು ಪೋಷಕರು. ಸೊ ಅವರಿಗಾಗಿ ಈ ದಿನ ಮೀಸಲಾಗಿದೆ. ಇನ್ನು ಅವರು ಪೋಷಕರು ಮಕ್ಕಳಿಗೆ ಯಾವೆಲ್ಲ ಕ್ವಾಲಿಟೀಸ್ನ ತಿಳಿಸ್ಕೊಡ್ಬಹುದು ಅಂತ ನೋಡೋದಾದರೆ, ಮೊದಲನೇದಾಗಿ ತಾಳ್ಮೆ, ಪೇಷನ್ಸ್. ಪೇಷನ್ಸ್ ಜೀವನದಲ್ಲಿ ಪ್ರತಿಯೊಬ್ಬರು ಕಲೀಲೇಬೇಕಾಗಿರುವಂಥ ಪ್ರಮುಖ ಪಾಠ. ಪೇರೆಂಟ್ಸ್ ಹಾಗೆ ಮಾಡು ಹೀಗೆ ಮಾಡು ಅಂತ ಮಕ್ಕಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಬಟ್ ಅದೆಲ್ಲದರ ತಾಳ್ಮೆಯಿಂದ, ಅದೆಲ್ಲದಕ್ಕಿಂತ ಮೊದಲು ತಾಳ್ಮೆಯಿಂದ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ. ಲೈಫಲ್ಲಿ ಎಂಥದ್ದೇ ಪರಿಸ್ಥಿತಿ ಬಂದರೂ ತಾಳ್ಮೆಯಿಂದ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿರಲೇಬೇಕು. ಕೆಲವೊಂದ್ಸಲ ಮನಸ್ಸು ಗೊಂದಲದ ಗೂಡಾಗಿರುತ್ತೆ. ಏನು ಮಾಡಬೇಕು, ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಅಂತಹ ಡೈಲೆಮಾದಲ್ಲಿದ್ದಾಗ ಸರಿಯಾದ ಡಿಸಿಷನ್ ತಗೋಬೇಕಾಗತ್ತೆ. ಆ ಡಿಸಿಷನ್ನ ಔಟ್ಕಮ್ ಏನು ಅನ್ನೋದು ನಮಗೆ ತಕ್ಷಣಕ್ಕೆ ಗೊತ್ತಾಗದೇ ಇರಬಹುದು. ಬಟ್ ಸಮಯ ಬಂದಾಗ ಆ ಒಂದು ನಿರ್ಧಾರದಿಂದ ಸಿಗುವಂತಹ ರಿಸಲ್ಟ್ನ ನಾವು ಫೇಸ್ ಮಾಡಬೇಕು.

ಆಗುತ್ತೆ. ಹಾಗಾಗಿ ಆತುರದಲ್ಲಿ ಯಾವಾಗಲೂ ಡಿಸಿಷನ್ ತಗೊಳ್ದೇನೆ ನಿಧಾನವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಹಾಗೆ ಬಾಲ್ಯದಲ್ಲಿ ಮಕ್ಕಳು ಒಂದಷ್ಟು ಫ್ರಸ್ಟ್ರೇಟ್ ಆಗುವಂಥ ಇನ್ಸಿಡೆಂಟ್ಸ್ನ ಫೇಸ್ ಮಾಡ್ತಾರೆ. ಅಂತಹ ಘಟನೆಗಳನ್ನ ಅನುಭವಿಸಬೇಕಾದ್ರೆ ಅಂತಹ ಟೈಮ್ನಲ್ಲಿ ಹೇಗೆ ಕಾಮ್ ಆಗಿರಬೇಕು ಅಂತ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವರು ತಮ್ಮ ಭಾವನೆಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಕಲ್ತ್ಕೊಳ್ತಾರೆ. ಸೊ ಎಲ್ಲಕ್ಕಿಂತ ಮೊದಲು ತಾಳ್ಮೆಯಿಂದ ಇರೋದನ್ನು ನಡ್ಕೊಳ್ಳೋದನ್ನು ಕಲಿ ಅನ್ನೋದು ಪೋಷಕರು ತಮ್ಮ ಮಕ್ಕಳಿಗೆ ಹೇಳ್ಕೊಡ್ಲೇಬೇಕಾಗಿರುವಂಥ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಅಡ್ವೈಸ್ ಆಗಿರುತ್ತೆ. ನಿಮಗೇನಿಸುತ್ತೆ, ಪೋಷಕರು ಮಕ್ಕಳಿಗೆ ಯಾವೆಲ್ಲ ಕ್ವಾಲಿಟೀಸ್ನ ಅವರು ಬಾಲ್ಯದಲ್ಲಿ ಅವರು ಚಿಕ್ಕವರಿದ್ದಾಗ ತಿಳಿಸ್ಕೊಟ್ರೆ ಮುಂದೆ ಅವರ ಓವರ್ಆಲ್ ಗ್ರೋತ್ಗೆ ಹೆಲ್ಪ್ ಆಗತ್ತೆ ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489091013. ಈಗ ಅಂಡಮಾನ್ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಗೀತೆಯ ನಂತರ ನಮ್ಮ ಮಾತು ಮುಂದುವರಿಯುತ್ತೆ.

ಸನ್ಸೆಟ್ ಸುರಭಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಷಯ, ಪೇರೆಂಟ್ಸ್ ಪೋಷಕರು ಮಕ್ಕಳಿಗೆ ಯಾವ ಕ್ವಾಲಿಟೀಸ್ನ ಅವರು ಬಾಲ್ಯದಲ್ಲಿದ್ದಾಗ ತಿಳಿಸ್ಕೊಟ್ರೆ ಮುಂದೆ ಅವರ ಭವಿಷ್ಯಕ್ಕೆ, ಅವರ ಓವರ್ಆಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂತ ಮಾತಾಡ್ತಾ ಇದ್ದೀವಿ. ಈಗಾಗಲೇ ಪೇಷನ್ಸ್ನ ಕಲಿಸ್ಕೊಡ್ಬೇಕು ಅಂತ ಮಾತಾಡಿದ್ವಿ. ಹಾಗೆಯೇ ಸ್ನೇಹಿತರ ಸಂದೇಶಗಳು ಸಹ ಬರ್ತಾ ಇವೆ. ನಿಮ್ಮೆಲ್ಲ ಸಂದೇಶಗಳನ್ನ ಇನ್ನು ಕೆಲವು ಈ ಸಮಯದಲ್ಲಿ ನೋಡ್ತೀನಿ. ಇನ್ನು ಮತ್ತೊಂದು ಕ್ವಾಲಿಟಿ ಯಾವುದು ತಾಳ್ಮೆಯ ನಂತರ ಅಂತ ಅಂದರೆ ಹೆಲ್ತಿ ಕಮ್ಯುನಿಕೇಷನ್, ಆರೋಗ್ಯಕರ ಸಂವಹನ. ಚಿಕ್ಕವರಿದ್ದಾಗ ಮಕ್ಕಳು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಕೆಲವೊಮ್ಮೆ ಆ ಕ್ವೆಶನ್ಸ್ನ ಕೇಳ್ತಾ ಇದ್ರೆ ನಮಗೆ ಅದು ಸಿಲ್ಲಿ ಅಂತ ಅನ್ನಿಸ್ಬಹುದು. ಬಟ್ ಯಾಕೆ, ಹೇಗೆ, ಎಲ್ಲಿ, ಯಾರು, ಏನು ಅಂತ ಅವರು ಕೇಳಿದಾಗ ಅದನ್ನು ಆಕ್ಟಿವ್ ಲಿಸ್ನರ್ ಆಗಿ ನಾವು ಕೇಳಿಸ್ಕೋಬೇಕು. ಆನಂತರ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವರ ಪ್ರಶ್ನೆಗಳಿಗೆ ಆನ್ಸರ್ ಕೊಡೋದಕ್ಕೆ ಗೊತ್ತಾಗೋದಿಲ್ಲ. ಈಗಂತ ಸಾಕಷ್ಟು ಪೇರೆಂಟ್ಸ್ ಕೂಡ ಹೇಳ್ತಾ ಇರ್ತಾರೆ, ಆನ್ಸರ್ ಮಾಡೋದಕ್ಕೆ ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಸೋರ್ಸ್ನಿಂದ ಇನ್ಫಾರ್ಮೇಷನ್, ಮಾಹಿತಿಯನ್ನು ತಿಳ್ಕೊಂಡು ಆನಂತರ ಆ ಒಂದು ಆನ್ಸರ್ನ ಮಕ್ಕಳಿಗೆ ತಿಳಿಸ್ತಾರೆ. ಸೊ ಮಕ್ಕಳಿಂದ, ಅವರ ಕ್ವೆಶನ್ಸ್ನಿಂದ ಪೇರೆಂಟ್ಸ್ಗೆ ಹೊಸ ಹೊಸ ವಿಷಯಗಳನ್ನ ಕಲಿಯುವಂಥ ಚಾನ್ಸ್ ಕೂಡ ಸಿಗುತ್ತೆ. ಅವರ ಆಲೋಚನೆಗಳೇ ಹಾಗೆ ಅಲ್ವಾ, ಮಕ್ಕಳ ಆಲೋಚನೆಗಳೇ ಆಗಿರುತ್ತೆ, ತುಂಬ ಕ್ಯೂರಿಯಾಸಿಟಿಯಿಂದ ಕೂಡಿರುತ್ತೆ. ಹಾಗಾಗಿ ಅವರ ಥಾಟ್ಸ್ಗೆ, ಅವರ ಭಾವನೆಗಳಿಗೆ ಕಿವಿ ಕೊಡಬೇಕು. ಯಾವುದೇ ವಿಷಯವನ್ನು ಅವ್ರು ನಮಗೆ ಹೇಳಬೇಕಾದ್ರೆ ಸರಿಯಾಗಿ ಕೇಳಿಸ್ಕೋಬೇಕು. ಇಮಿಡಿಯೇಟ್ ಜಡ್ಜ್ಮೆಂಟ್ನ ನಾವು ತಗೋಬಾರ್ದು. ಎಷ್ಟೋ ಸಲ ಇಮಿಡಿಯೇಟಾಗಿ ಒಂದು ಜಡ್ಜ್ಮೆಂಟ್ಗೆ ಬಂದ್ಬಿಡ್ತೀವಿ, ನೀನು ಯಾಕೆ ಇದೆಲ್ಲ ಕೇಳ್ತಿದ್ಯಾ ಆ ರೀತಿ. ಹಾಗೆ ಅವರು ವಿಷಯ ಪ್ರಾರಂಭ ಮಾಡೋದಕ್ಕೆ ಮುಂಚೆನೇ ನಾವು ಮಾತಾಡಿ ಅವರು ಹೇಳಬೇಕಾಗಿರೋದನ್ನು ಹೇಳದೆ ಹಾಗೆ ಸುಮ್ಮನಾಗ್ಬಿಡ್ತಾರೆ. ಸೊ ಓಪನ್ ಕಮ್ಯುನಿಕೇಷನ್ ಇದ್ದಾಗ ಮಕ್ಕಳಿಗೆ ತಮ್ಮ ಪೇರೆಂಟ್ಸ್ ಹತ್ರ ಎಲ್ಲನೂ ಹೇಳ್ಕೋಬಹುದು, ಶೇರ್ ಮಾಡ್ಕೋಬಹುದು ಅನ್ನೋ ಒಂದು ನಂಬಿಕೆ ಬರುತ್ತೆ. ಹಿಂಜರಿಯೋದಿಲ್ಲ ಯಾವುದೇ ವಿಷಯವನ್ನು ಹೇಳೋದಕ್ಕೆ. ಆಗ ತಮ್ಮ ಮನಸ್ಸಲ್ಲಿರೋದನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ. ಸೊ ಹೆಲ್ತಿ ಕಮ್ಯುನಿಕೇಷನ್ನ ಮನೆಯಲ್ಲೇ ಮಕ್ಕಳು ಮೊದಲು ಕಲಿಯೋದು. ಅಪ್ಪ ಅಮ್ಮ ಹೇಗೆ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ, ಹಾಗೆ ನಮ್ಮನ್ನು ಹೇಗೆ ಮಾತಾಡಿಸ್ತಾರೆ ಅಂತ ಮಕ್ಕಳು ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬರೀ ನೋಡೋದಷ್ಟೇ ಅಲ್ಲ, ಅವರು ನೋಡಿದ್ದನ್ನು ಕಲಿತಾ ಇರ್ತಾರೆ. ಆಮೇಲೆ ಆಚೆ ಸಹ ಅವರು ಮನೆಯಲ್ಲಿ ಕಲ್ತಿದ್ದನ್ನೇ ಅವರು ಎಕ್ಸ್ಪೆರಿಮೆಂಟ್ ಮಾಡೋದು, ಮನೆಯಲ್ಲಿ ಹೇಗೆ ಮಾತಾಡ್ತಾರೋ ಅದನ್ನು ನೋಡಿಕೊಂಡು ಆಚೆ ಅವರ ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಅಥವಾ ಸ್ಕೂಲ್ನಲ್ಲಿ ಅವರ ಕ್ಲಾಸ್ಮೇಟ್ಸ್ ಹತ್ರ ಆಗಿರ್ಬೋದು ಅದೇ ಥರ ಮಾತಾಡ್ತಾರೆ. ಸೊ ಮಕ್ಕಳು ಮೊದಲು ಮಾತು ಕಲಿಯೋದು ಮನೆಯಲ್ಲೇ, ಹಾಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಕಲಿಯೋದು ಸಹ ಮನೆಯಲ್ಲೇ, ಹಾಗೆ ಕಲಿಸೋದು ಅವರ ಪೋಷಕರು. ಸ್ನೇಹಿತರೆ, ನೀವು ಕೂಡ ತಿಳಿಸ್ಬೋದು ಮಕ್ಕಳಿಗೆ ಪೋಷಕರು ಯಾವ ಕ್ವಾಲಿಟೀಸ್ನ ಅವರು ಬಾಲ್ಯದಲ್ಲಿದ್ದಾಗ ತಿಳಿಸ್ಕೊಟ್ರೆ ಮುಂದೆ ಅವರ ಫ್ಯೂಚರ್ಗೆ, ಅವರ ಓವರ್ಆಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂತ ನಿಮಗನ್ಸುತ್ತೆ. ಅದನ್ನು ಸಂದೇಶದ ಮೂಲಕ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480100113. ಈಗ ಅಮ್ಮ ಐ ಲವ್ ಯು ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳು ಬಂದಿವೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋಣ. ಮಹಾಲಿಂಗಪ್ಪ ಅವರು ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಕಲಿಸುವುದು ಒಳ್ಳೆಯ ಸಂಸ್ಕಾರ ಮಾತ್ರ, ಅದು ಪಾಲಕರ ಜವಾಬ್ದಾರಿಯಾಗಿರುತ್ತೆ ಅಂತ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಇವರು ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ, ಮಕ್ಕಳಿಗೆ ನಮ್ಮ ಸಂಸ್ಕಾರ, ಒಳ್ಳೆಯ ನಡೆ ನುಡಿ, ರೀತಿ ನೀತಿ, ಕಷ್ಟ ಸುಖ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವಂತಹ ಸುಸಂಸ್ಕೃತ ಮಕ್ಕಳಾಗಿ ಪಾಲಕರು ತಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಪುಷ್ಪಾ ಶಾನುಭೋಗರ ಗದಗ್ನಿಂದ, ಮಕ್ಕಳ ಬೆಳವಣಿಗೆಯಲ್ಲಿ ಅವರಿಗೆ ಹಣದ ಮಹತ್ವ ಮತ್ತು ಬೇರೆಯದರ ಮೇಲೆ ಬಹಳ ಅವಲಂಬನೆ ಆಗಬಾರದು, ಮತ್ತು ದೊಡ್ಡವರ ಮಾತುಗಳ ಮೇಲೆ ಬೆಲೆ ಕೊಡುವ ಹಾಗೆ ಬೆಳೆಸಬೇಕು. ಮತ್ತು ಅವರು ಏನೇ ಕೇಳಿದರೂ ಅವರಿಗೆ ನೀನು ಏನಾದರೂ ಫಸ್ಟ್ ಬಂದರೆ ಕೊಡಿಸ್ತೀನಿ ಅಂತ ಹೇಳಿ ಅವರು ಫಸ್ಟ್ ಬಂದಾಗ ಅದನ್ನು ಕೊಡಿಸಿದರೆ ಅವರಿಗೆ ಮೌಲ್ಯದ ಅಂದರೆ ಆ ಒಂದು ಬಹುಮಾನದ ಮೌಲ್ಯ, ಅದರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಮೇಡಮ್, ನಾನು ಹಾಗೆ ಮಾಡೋದು ನನ್ನ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಮತ್ತೊಬ್ಬರ ಸಂದೇಶ ಬಂದಿದೆ. ಯಾರಿದು? ಯಜಸ್ ಹಾಗೂ ಯಶ್ಮಿತಾ ಕುಮಟಾದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶುಭ ಸಂಜೆ ಮೇಡಮ್ ಅಂತ ಹೇಳ್ತಾ ಇರೋದು ಸತೀಶ್ ಎಸ್ ಕಿಟ್ಟದಾಳಾರವರು ಮೊಳಕಾಲ್ಮೂರಿನಿಂದ. ತುಂಬ ಅವಶ್ಯಕವಾದ ವಿಷಯ, ಈಗಿನ ಮಕ್ಕಳಿಗೆ ತಾಳ್ಮೆ ಹಾಗೆ ಸೋಲನ್ನು ರಿಜೆಕ್ಷನನ್ನು ಎದುರಿಸುವ ರೀತಿ ಅಥವಾ ಸೋಲಿನ ಭೀತಿಯಿಂದ ಹೊರಬರುವ ಕಲೆ, ಬಡತನ, ಹಸಿವು ಹಾಗೂ ಗೆದ್ದಾಗ ಇರಬೇಕಾದ ವಿನಯ, ನಮ್ರತೆ, ಹೀಗೆ ಹತ್ತು ಹಲವು ವಿಷಯಗಳನ್ನು ತಿಳಿಸುವುದು ತುಂಬ ಅವಶ್ಯಕ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ. ಪೇಷನ್ಸ್ ಆಯಿತು, ಹಾಗೇನೆ ಹೆಲ್ತಿ ಕಮ್ಯುನಿಕೇಷನ್ನ ಮಕ್ಕಳು ಮನೆಯಲ್ಲೇ ಕಲಿತಾರೆ ಅಂತ ಮಾತಾಡಿದ್ದಾಯಿತು. ಮತ್ತೊಂದು ಕ್ವಾಲಿಟಿ ಏನಪ್ಪ ಅಂತ ಅಂದರೆ ಅದು ಅಕ್ಸೆಪ್ಟೆನ್ಸ್. ಈ ಅಕ್ಸೆಪ್ಟೆನ್ಸ್ ಅನ್ನೋದು ಓಪನ್ ಎಂಡೆಡ್ ಕಾನ್ಸೆಪ್ಟ್, ಅಂದರೆ ಎಲ್ಲರೂ ಒಂದೇ ಥರ ಇರಲ್ಲ ಅಂತ ನಮಗೆ ಗೊತ್ತೇ ಇದೆ. ನಮ್ಮ ಕೈನಲ್ಲಿರುವಂಥ ಐದು ಬೆರಳುಗಳೇ ಒಂದೇ ಸಮ ಇಲ್ಲ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಹಾಗೇ ಪ್ರತಿ ಮಗು ಕೂಡ ವಿಭಿನ್ನ ಹಾಗೆ ವಿಶಿಷ್ಟ, ಅದಕ್ಕೆ ಅದರದೇ ಆದ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ನಾವು ಗುರುತಿಸಬೇಕು, ಜೊತೆಗೆ ಅದಕ್ಕೆ ಒಂದಷ್ಟು ಲಿಮಿಟೇಷನ್ ಸಹ ಇರುತ್ತೆ. ಇದನ್ನು ಮೊದಲು ಪೇರೆಂಟ್ಸ್, ಪೋಷಕರು ಯಾರಿರ್ತಾರೆ ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ಮಗ ಅಥವಾ ನಮ್ಮ ಮಗಳು ಯಾವ ವಿಷಯದಲ್ಲಿ ಮುಂದೆ ಇದ್ದಾರೆ, ಯಾವುದಕ್ಕೆ ಅವರು ಫೋಕಸ್ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೋಬೇಕಾಗಿರೋದು ಪೋಷಕರು. ಹಾಗೆ ಅದಕ್ಕೆ ಬೇಕಾಗಿರುವಂತಹ ಎನ್ಕರೇಜ್ಮೆಂಟ್, ಪ್ರೋತ್ಸಾಹವನ್ನು ಇವರು ಕೊಡಬೇಕಾಗತ್ತೆ. ಯಾವ ವಿಷಯದಲ್ಲಿ ಸ್ಟ್ರಾಂಗ್ ಇದ್ದಾರೆ, ಯಾವ ವಿಷಯದಲ್ಲಿ ವೀಕ್ ಅಂತ ತಿಳ್ಕೊಂಡು ಅವರ ಗ್ರೋತ್ಗೆ ಸಪೋರ್ಟ್ ಮಾಡಬೇಕು. ಹಾಗೆ ಇರೋದನ್ನು ಇದ್ದ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಅಲ್ವಾ. ಅದನ್ನು ಬಿಟ್ಟು ಕಂಪೇರ್ ಮಾಡೋದು ಮಕ್ಕಳ ಮನಸ್ಸಲ್ಲಿ, ಅವರು ಬಾಲ್ಯದಲ್ಲಿದ್ದಾಗಲೇ ಇದನ್ನು ಪೋಷಕರು ಮಾಡೋದಕ್ಕೆ ಶುರು ಮಾಡಿದ್ರೆ ಅದು ಒಂದು ಗಾಯವನ್ನು ಮಾಡುತ್ತೆ. ಆ ಗಾಯ ಎಷ್ಟೇ ವರ್ಷಗಳಾದರೂ ಮುಂದೆ ಅವರು ದೊಡ್ಡವರಾದರೂ ಸಹ ಆ ಗಾಯ ಅವರ ಮನಸ್ಸಲ್ಲಿ ಹಾಗೆ ಉಳಿದುಬಿಡುತ್ತೆ. ಆಮೇಲೆ ಅವರು ಬೆಳೆದು ದೊಡ್ಡವರಾದಮೇಲೂ ಸಹ ಅವರು ತಮ್ಮನ್ನು ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಹೇಗಿದ್ದೀವೋ ಹಾಗೆ ಅವರು ಅವರನ್ನು ಮೆಚ್ಕೊಳ್ಳೋದಿಲ್ಲ, ಅದ್ರ ಬದಲು ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮುಂದೆ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅಕ್ಸೆಪ್ಟೆನ್ಸ್ನ, ಸ್ವೀಕಾರ ಮನೋಭಾವವನ್ನು ಪೇರೆಂಟ್ಸ್ ಮಕ್ಕಳಿಗೆ ಬಾಲ್ಯದಿಂದ ಹೇಳ್ಕೊಡೋದು ಒಳ್ಳೆಯದು. ಮತ್ತಷ್ಟು ಈ ವಿಷಯದ ಕುರಿತು ಮಾತಾಡೋಣ ಚೌಕ ಸಿನಿಮಾದ ಈ ಹಾಡಿನ ನಂತರ.

ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 7:23 ಆಗಿದೆ. ಮುಸ್ಸಂಜೆ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್, ಹಾಗೆಯೇ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ, ಎರಡೂ ವಿಶೇಷಗಳು ಒಂದೇ ದಿನ ಇದೆ. ಹಾಗಾಗಿ ಎರಡೂ ವಿಷಯಗಳನ್ನ ಕಂಬೈನ್ ಮಾಡಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪೋಷಕರು ಹಾಗೂ ಮಕ್ಕಳು, ಈ ಎರಡು ವಿಷಯಗಳನ್ನ ಕನೆಕ್ಟ್ ಮಾಡುವಂಥ ಒಂದು ಟಾಪಿಕ್. ಪೋಷಕರು ತಮ್ಮ ಮಕ್ಕಳಿಗೆ ಯಾವ ಕ್ವಾಲಿಟೀಸ್ನ ಅವರು ಬಾಲ್ಯದಲ್ಲಿದ್ದಾಗೆ ತಿಳಿಸ್ಕೊಟ್ರೆ ಮುಂದೆ ಅವರ ಫ್ಯೂಚರ್ಗೆ, ಅವರ ಓವರ್ಆಲ್ ಗ್ರೋತ್ಗೆ ಹೆಲ್ಪ್ ಆಗತ್ತೆ ಅನ್ನೋದು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಷಯ. ಈಗಾಗಲೇ ಒಂದಷ್ಟು ಕ್ವಾಲಿಟೀಸ್ನ ನಾವು ಲಿಸ್ಟ್ ಮಾಡಿದ್ವಿ. ಪೇಷನ್ಸ್, ಹೆಲ್ತಿ ಕಮ್ಯುನಿಕೇಷನ್, ಹಾಗೆ ಸ್ವೀಕಾರ ಮನೋಭಾವ, ಅಕ್ಸೆಪ್ಟೆನ್ಸ್. ಇದರ ನಂತರ ಮತ್ತೊಂದು ಅಂದರೆ ಅದು ಕಾನ್ಫಿಡೆನ್ಸ್. ಹೇಗೆ ಆರೋಗ್ಯಕ್ಕೆ ವಿಟಮಿನ್ ಸಿ ಮುಖ್ಯ ಆಗುತ್ತೋ, ನಮ್ಮ ಇಮ್ಯೂನ್ ಸಪೋರ್ಟ್ ಅಂದರೆ ವಿಟಮಿನ್ ಸಿ, ಇಮ್ಯೂನ್ ಸಪೋರ್ಟ್, ಇಮ್ಯೂನ್ ಸಿಸ್ಟಮ್ನ ಸಪೋರ್ಟ್ ಮಾಡೋದಕ್ಕೆ ವಿಟಮಿನ್ ಸಿ ಹೇಗೆ ನಮ್ಮ ಆರೋಗ್ಯಕ್ಕೆ ಬೇಕಾಗುತ್ತೋ, ಹಾಗೆಯೇ ನಮ್ಮ ಲೈಫ್ಗೆ ವಿಟಮಿನ್ ಸಿ ನಮ್ಮ ಬದುಕಿನ ಇಮ್ಯೂನ್ ಸಪೋರ್ಟ್ ಅಂದರೆ ಅದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಒಬ್ಬ ವ್ಯಕ್ತಿಯ ಪರ್ಸನಲ್ ಡೆವಲಪ್ಮೆಂಟ್ಗಾಗಬಹುದು ಅಥವಾ ಪ್ರೊಫೆಷನಲ್ ಡೆವಲಪ್ಮೆಂಟ್ಗಾಗಬಹುದು ವಿಟಮಿನ್ ಸಿ ಬಹಳನೇ ಎಸೆನ್ಷಿಯಲ್. ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬೆಳೆಸುವಂಥ ಕೆಲಸ ಫಸ್ಟ್ ಮಾಡಬೇಕಾಗಿರೋದೇ ಆ ಮಕ್ಕಳ ಪೋಷಕರು. ಸಣ್ಣ ಸಣ್ಣ ಫೇಲ್ಯೂರ್ಗಳನ್ನ ಬಾಲ್ಯದಲ್ಲಿ ಅವರು ನೋಡಿದಾಗ, ಫಾರ್ ಎಕ್ಸಾಂಪಲ್ ಒಂದು ಆಟದಲ್ಲಿ ಸೋತಾಗ ಅವರು ಮನೆಗೆ ಬಂದು ಹೇಳ್ಬೋದು, ಅಯ್ಯೋ ನಾನು ಸೋತು ಹೋದೆ, ಮುಂದೇನೂ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ವೇನೋ, ಟ್ರೈನಿಂಗ್ನ ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ, ಮುಂದೆ ಕಂಟಿನ್ಯೂ ಮಾಡೋದಿಲ್ಲ, ಹಾಗೆ ಹೀಗೆ ನನ್ನ ಕೈಲಿ ಆಗೋದಿಲ್ಲ ಅಂತೆಲ್ಲ ಅಂದ್ಕೊಳ್ತಾರೆ. ಹಾಗೆ ಅವರ ಪೋಷಕರ ಮುಂದೆ ಅದನ್ನೇ ಹೇಳ್ತಾರೆ. ಹಾಗೆ ಟೆಸ್ಟ್ ಅಥವಾ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಾಗ, ಇಷ್ಟೆಲ್ಲ ಓದ್ಕೊಂಡು ಹೋಗಿದ್ದೆ ಆದರೂ ಸಹ ನನಗೆ ಮರ್ತು ಹೋಯಿತು, ಮಾರ್ಕ್ಸ್ ಕಮ್ಮಿ ಬಂತು, ಇನ್ನು ನನ್ನಿಂದ ಆಗೋದಿಲ್ಲ, ಆ ಸಬ್ಜೆಕ್ಟ್ ನಾನು ಓದೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿರುತ್ತೆ. ಸೊ ಅಂತಹ ಟೈಮ್ನಲ್ಲಿ ಪೇರೆಂಟ್ಸ್ ಮಕ್ಕಳಿಗೆ ಕಾನ್ಫಿಡೆನ್ಸ್ ತುಂಬುವಂಥ ಕೆಲಸವನ್ನು ಮಾಡಬೇಕು. ಈ ಸಲ ವಿನ್ ಆಗಲಿಲ್ಲ,

ಅಂದರೆ ಏನು, ಏನೂ ಆಗಲ್ಲ, ನೀನು ಟ್ರೈನಿಂಗ್ ಬಿಡಬೇಡ, ಕಂಟಿನ್ಯೂ ಮಾಡು, ಗೇಮ್ಗೆ ಬೇಕಾಗಿರುವಂಥ ಸ್ಕಿಲ್ಸ್ನ ಕಲ್ತ್ಕೊ ಅಂತ ಅವರಲ್ಲಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು. ಹಾಗೆ ಪರೀಕ್ಷೆನೂ ಅಷ್ಟೇ, ಪ್ರತಿ ವರ್ಷ ಬರುತ್ತೆ, ಯಾವ ಸಬ್ಜೆಕ್ಟ್ ಕೂಡ ಕಷ್ಟ ಅಲ್ಲ. ಸೊ ಆ ವಿಷಯಕ್ಕೆ ಬೇಕಿರುವಂಥ ಒಂದು ಅಷ್ಟು ಮೆಮರಿ ಟೆಕ್ನಿಕ್ಸ್ನ ತಿಳ್ಕೊ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ನೆಕ್ಸ್ಟ್ ಗೇಮ್ನಲ್ಲಾಗಿರ್ಬೋದು ಅಥವಾ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಖಂಡಿತ ನೀನು ನೆಕ್ಸ್ಟ್ ಗೇಮ್ನಲ್ಲಿ ಗೆಲ್ತೀಯಾ, ನೆಕ್ಸ್ಟ್ ಎಕ್ಸಾಮ್ನಲ್ಲಿ ನೀನು ಒಂದೊಳ್ಳೆ ಮಾರ್ಕ್ಸ್ ನಿನಗೆ ಸಿಗುತ್ತೆ ಅಂತ ಬುದ್ಧಿ ಹೇಳಬೇಕು. ಆದರೆ ಮಕ್ಕಳಿಗೆ ಈ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ಗಿವ್ ಅಪ್ ಆ್ಯಟಿಟ್ಯೂಡ್, ಅದು ಮೊದಲಿಂದನೂ ಅವ್ರಿಗೆ ಪ್ರಾರಂಭದಲ್ಲಿ ಅದು ಶುರುವಾಗ್ತಿದ್ದಾಗಲೇ ನಾವು ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಆಗಲ್ಲ ನನ್ನ ಕೈನಲ್ಲಿ ಅಂತ ಅವರು ಗಿವ್ ಅಪ್ ಮಾಡೋದನ್ನು ನಾವು ಅವರು ಸಣ್ಣವರಿದ್ದಾಗಲೇ ತಿಳ್ಕೊಂಡು ಅದನ್ನು ಬಿಡೋದಕ್ಕೆ ಹೇಳ್ಕೊಡ್ಬೇಕು. ಲೈಫ್ನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟು ಮುಖ್ಯ ಅಂತ ಅವರಿಗೆ ಮುಂದೆ ಗೊತ್ತಾಗುತ್ತೆ. ಬಟ್ ಅಷ್ಟರಲ್ಲಿ ಅವರು ತಮ್ಮ ಬಗ್ಗೆ ತಾವೇ ನಂಬಿಕೆನ ಕಳ್ಕೊಂಡ್ಬಿಟ್ಟಿರ್ತಾರೆ, ಹಾಗಾಗಬಾರ್ದು. ಸೊ ಅವರು ಚಿಕ್ಕವರಿದ್ದಾಗಲೇ ಆತ್ಮವಿಶ್ವಾಸದಿಂದ ಮುಂದೆ ಸಾಗೋದನ್ನು ಪೇರೆಂಟ್ಸ್ ಅವರಿಗೆ ಕಲಿಸ್ಕೊಡ್ಬೇಕಾಗತ್ತೆ. ಈಗ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3.

ಅದ್ಭುತವಾದ ಗೀತೆಯನ್ನ ಕೇಳಿದ್ವಿ. ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ ಸಂದೇಶಗಳನ್ನ ನೋಡುವಂತಹ ಸಮಯ. ನಮಸ್ತೆ ಮೇಡಮ್, ಮಕ್ಕಳಿಗೆ ತಂದೆ ತಾಯಿಯೇ ಸ್ಫೂರ್ತಿ ಆದರ್ಶ ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಯಾರಿದು? ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಮೂಡಲವಿಠಲಪುರದಿಂದ, ಶಿವಮೊಗ್ಗ ಜಿಲ್ಲೆಯಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತಂದೆ ತಾಯಿಯನ್ನು ನೋಡಿ ಮಕ್ಕಳು ಕಲಿತಾರೆ, ಹಾಗೆ ಒಳ್ಳೆಯದನ್ನೇ ಅವರ ಮುಂದೆ ಮಾತಾಡಬೇಕು ಅಂತ ನಂಬರ್ ನಿಮಗೆ 8435 ಮಣಿಕಂಠಾರ್ ಅವರ ಸಂದೇಶ ಬಂದಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ. ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್ ಹಾಗೆ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ, ಎರಡೂ ವಿಶೇಷಗಳು ಇವತ್ತು ಇದೆ. ಹಾಗಾಗಿ ಎರಡೂ ವಿಶೇಷಗಳನ್ನ ಕಂಬೈನ್ ಮಾಡಿ ಎರಡೂ ವಿಷಯಗಳಿಗೆ ಮ್ಯಾಚ್ ಆಗುವಂಥ ಟಾಪಿಕ್ ಅಂದರೆ ಮಕ್ಕಳಿಗೆ ಪೋಷಕರು ಯಾವ ಕ್ವಾಲಿಟೀಸ್ನ ಬಾಲ್ಯದಲ್ಲಿ ಅವರಿಗೆ ಕಲಿಸ್ಕೊಟ್ರೆ ಅವರ ಓವರ್ಆಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ವಿ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಷಯದ ಬಗ್ಗೆ ನೀವೆಲ್ಲರೂ ಸಂದೇಶಗಳನ್ನ ಕಳಿಸೋ ಮೂಲಕ ಪ್ರೀತಿಯಿಂದ ಸ್ಪಂದಿಸಿದ್ರಿ. ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ಓದಿ ನನಗಂತೂ ಬಹಳ ಖುಷಿಯಾಯಿತು. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸನ್ಸೆಟ್ ಸುರಭಿಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ AK-47 ಸಿನಿಮಾದ ಈ ಗೀತೆ.

ಸ್ನೇಹಿತರೆ, ಇದು FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 7:35 ಆಗುತ್ತೆ. 7:35 ಗೆ ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2 ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ. ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು, ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9 ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18 ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2 ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ಧಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯಿತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ಧತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು 1 ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047 ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಗ್ಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ, ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನು ಒಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28ರಿಂದ 31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5ರಿಂದ 9ರವರೆಗೆ ಅಮೆರಿಕದ ಓರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟ್ರದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ, ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ, ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22-20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 7:46 ಆಗಿದೆ. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
1: ಜಗತ್ತಿನಲ್ಲಿ ಎಷ್ಟೋ ಭಾಷೆಗಳಿವೆ, ಸಾವಿರಾರು ಪದಗಳಿವೆ, ಆದರೆ ಯಾವುದೇ ಭಾಷೆಯ ಹಂಗಿಲ್ಲದೆ ಕೇವಲ ಒಂದು ಮೌನದಲ್ಲೋ ಒಂದು ಸಣ್ಣ ಮುಗುಳ್ನಗೆಯಲ್ಲೋ ಇಡೀ ಜಗತ್ತನ್ನೇ ಗೆಲ್ಲಬಲ್ಲ ಒಂದು ಪದ ಅಂತ ಹೇಳಿದ್ರೆ ಅದುವೇ ಪ್ರೀತಿ. ಇಂತಹ ಪ್ರೀತಿಯ ಒಲವಿನ ಆಲಾಪದಲ್ಲಿ ಈ 1 ಗಂಟೆಗಳ ಕಾಲ ಸುಮಧುರ ಹಾಡುಗಳನ್ನು ಕೇಳ್ತಾ ಪ್ರೀತಿಯ ಮಾತುಗಳೊಂದಿಗೆ ಸಾಗೋಣ. ಕೇಳ್ತಾ ಇರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಅಜಯ್ ರಮ್ಯಾ.

ಪ್ರೀತಿ ಅಂದ್ರೆ ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಬಯಸುವ ಸ್ವಾರ್ಥವಿಲ್ಲದ ಪ್ರಾರ್ಥನೆ. ಪ್ರೀತಿ ಅಂದ್ರೆ ಜಗತ್ತೇ ಎದುರು ನಿಂತ್ರು ನಾನಿದ್ದೇನೆ ನಿನ್ನ ಜೊತೆ ಅಂತ ಹೆಗಲ ಮೇಲೆ ಕೈಯಿಡುವ ನಂಬಿಕೆ. ಪ್ರೀತಿ ಅಂದ್ರೆ ಕೋಪದಲ್ಲಿ ಮುಖ ತಿರುಗಿಸಿ ನಿಂತಾಗ್ಲೂ ಒಳಗೊಳಗೆ ಅವರಿಗಾಗಿ ಮಿಡಿಯುವ ಹೃದಯ. ಇಂತಹ ಪ್ರೀತಿಗೆ ಸಮನಾದುದು ಯಾವುದಾದ್ರೂ ಉಂಟೇ?

ಕೆಲವೊಮ್ಮೆ ಅನ್ಸುತ್ತೆ ಪ್ರೀತಿ ಮಾಡೋದ್ ಸುಲಭ, ಆದ್ರೆ ಆ ಪ್ರೀತಿಯನ್ನ ಕೊನೆವರೆಗೂ ಉಳಿಸ್ಕೊಳ್ಳೋದಿದೆಯಲ್ಲ ಅದೊಂಥರ ತಪಸ್ಸು ಅಂತ. ಇವತ್ತಿನ ದಿನಗಳಲ್ಲಂತೂ ಸಣ್ಣ ಪುಟ್ಟ ಜಗಳಗಳಿಗೆ, ಅಹಂಕಾರಕ್ಕೆ ಎಷ್ಟೋ ಸುಂದರವಾದಂತ ಸಂಬಂಧಗಳು ಮುರಿದು ಹೋಗ್ತಾ ಇರೋದನ್ನ ನಾವು

ಬಯಸ್ತೀವಿ. ನೆನಪಿರಲಿ, ಸಂಬಂಧಗಳಲ್ಲಿ ಸೋಲು ಗೆಲುವಿನ ಆಟ ಇರಬಾರದು. ನಮಗಿಷ್ಟವಾದವರಿಗಾಗಿ ನಾವು ಸೋಲೋದ್ರಲ್ಲಿ ಒಂದು ಸುಂದರವಾದ ಗೆಲುವಿರುತ್ತೆ. ಪ್ರೀತಿಯಲ್ಲಿ ನಾನು ಅನ್ನೋದು ಕರಗಿ ನಾವು ಅಂದಾಗ ಮಾತ್ರ ಈ ಒಲವಿನ ಆಲಾಪಕ್ಕೆ ಒಂದು ಅರ್ಥ ಸಿಗುತ್ತೆ.

ನಿಮ್ಮ ಮನಸ್ಸಿಗೆ ತೀರಾ ಹತ್ತಿರವಾದವರು ಯಾರಾದರೂ ನಿಮ್ಮ ಜೊತೆ ಮಾತು ಬಿಟ್ಟಿದ್ರೆ ಅಥವಾ ಯಾವುದೋ ಸಣ್ಣ ಕಾರಣಕ್ಕೆ ದೂರ ಆಗಿದ್ರೆ ಇವತ್ತೇ ಈಗೋ ಪಕ್ಕಕ್ಕಿಟ್ಟು ಒಂದು ಫೋನ್ ಮಾಡಿಬಿಡಿ. ಯಾಕಂದ್ರೆ ಕಳೆದು ಹೋದ ಸಮಯ, ಕಳೆದುಕೊಂಡಂತ ಪ್ರೀತಿ ಜೀವಮಾನ ಪೂರ್ತಿ ಕಾಡುವ ಕಣ್ಣೀರಾಗ್ಬಿಡಬಹುದು. ನಿಜ ಅಲ್ವಾ?

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಕವನ. ಕಣ್ಣ ಭಾಷೆಗೆ ಕೊನೆಯಿಲ್ಲ, ಮೌನದ ಒಲವಿಗೆ ಸಾವಿಲ್ಲ. ಪ್ರೀತಿ ಅನ್ನೋದು ಬರೆಯೋ ಕಾವ್ಯವಂತೂ ಅಲ್ಲ, ಅದು ಉಸಿರಾಡುವಂತ ಭಾವನೆ, ಮಾತು ಮುಗಿದ ಮೇಲೂ ಉಳಿಯುವಂತ ಆಪ್ತತೆ. ಪ್ರೀತಿ ಅನ್ನೋದು ಕೇವಲ ವ್ಯಕ್ತಿಲಿ ಇರಬೇಕಾಗಿಲ್ಲ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಸುತ್ತಲಿನ ಪ್ರಕೃತಿಯ ಮೇಲೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನೀವು ಪ್ರೀತಿಸೋದ್ರಲ್ಲಿ ಇರಲಿ ಪ್ರೀತಿ.

ನಾವೆಲ್ಲರೂ ಬದುಕಿನಲ್ಲಿ ಏನೇನೋ ಹುಡುಕ್ತಾ ಓಡಾಡ್ತಾ ಇರ್ತೀವಿ. ದುಡ್ಡು, ಅಂತಸ್ತು, ಯಶಸ್ಸು, ಹೀಗೆ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಆದ್ರೆ ದಣಿದು ವಾಪಸ್ ಮನೆಗೆ ಹೋದಾಗ ನಮ್ಮ ಸುಸ್ತನ್ನೆಲ್ಲ ಮರೆಸೋ ಅಂತ ಒಂದು ಮುಗುಳ್ನಗೆ ಇದೆಯಲ್ಲ, ಅದೇ ಪ್ರೀತಿ. ಜಗತ್ತಿನ ಅತಿದೊಡ್ಡ ಶ್ರೀಮಂತಿಕೆ ಅಂತ ಹೇಳಿದ್ರೆ ನಮಗಾಗಿ ಕಾಯುವ ಒಂದು ಜೀವ ನಮಗಾಗಿ ಇರೋದು.

ಬಹಳ ಜನ ಅಂದುಕೊಳ್ತಾರೆ ಪ್ರೀತಿ ಅಂದ್ರೆ ಕೇವಲ ಒಟ್ಟಿಗೆ ಇರೋದು ಅಂತ, ಪ್ರೀತಿ ಅಂದ್ರೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಒಬ್ಬರನ್ನೊಬ್ಬರು ದಿನ ನೋಡ್ತಾ ಹೋಗೋದು ಅಂತ. ಆದ್ರೆ ಇಬ್ಬರು ಒಟ್ಟಾಗಿ ಒಂದೇ ದಿಕ್ಕಲ್ಲಿ ಬದುಕನ್ನ ನೋಡೋದಿದೆಯಲ್ಲ, ಅದು ನಿಜವಾದ ಪ್ರೀತಿಯ ಪಯಣ.

0: ಸೇರ್ತೀಯ ಅಲ್ವಾ?
1: ಬಚ್ಚಿಕ
2: ಪ್ರೀತಿಲಿ ತಪ್ಪುಗಳು ಸಹಜ. ಕನ್ನಡಿ ಒಡೆದ್ರೆ ಬಿಂಬ ನೂರಾಗತ್ತೆ, ಹಾಗೆ ಪ್ರೀತಿ ಒಡೆದ್ರೆ ಹೃದಯ ಶೂನ್ಯವಾಗತ್ತೆ. ಹಾಗಾಗಿ ಸಣ್ಣ ಪುಟ್ಟ ಕಹಿ ನೆನಪುಗಳನ್ನ ಮರೆತು ಬಿಡಿ, ಪ್ರೀತಿ ಹಳಸದಂತೆ ನೋಡ್ಕೊಳ್ಳಿ. ಇದಾಗಿತ್ತು ಇಂದಿನ ಒಲವಿನ ಆಲಾಪ. ಮಾತು ಹಾಡು ಮನಸ್ಸಿಗೆ ಮುದ ನೀಡ್ತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆ ಆಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಇದುವರೆಗೆ ಒಲವಿನ ಆಲಪ್ಪ ಕಾರ್ಯಕ್ರಮ ಕೇಳಿದ್ರಿ ಸ್ನೇಹಿತರೆ. ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್. ಇನ್ನಿನ್ನು ಸಮಯ 8:45 ಆಗುತ್ತೆ. 8:45 ಸರಿಯಾಗಿ ದೆಹಲಿ ಕೇಂದ್ರದ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. ಅದಾದ ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ತದನಂತರ 9:15 ಸುಕೋನ್ ಕಿ ಪಲ್ ನಲ್ಲಿ ನಮ್ಮ ಭೇಟಿ.

ನೀವು ಟ್ಯೂನ್ ಮಾಡಿದ್ದೀರಾ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 9:16 ಆಗಿದೆ. ಈ ಸಮಯದಲ್ಲಿ ತಂಪಾದ ಫೀಲ್ ಕೊಡುವಂತ ಇಂಪಾದ ಹಿಂದಿ ಗೀತೆಗಳ ಕಾರ್ಯಕ್ರಮ ಸುಕೂನ್ ಕೆ ಪಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆರ್ಜೆ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ಕೊಡುವಂತ ಗೀತೆಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ನಲ್ಲಿ ಲೈನ್ ಅಪ್ ಆಗಿದೆ. ಆ ಎಲ್ಲ ಮಧುರವಾದ ಗೀತೆಗಳನ್ನ ಕೇಳೋದಕ್ಕೆ ನೀವೆಲ್ಲ

ನೀವೆಲ್ಲರೂ ರೆಡಿನಾ? ಓಕೆ, ನೀವೆಲ್ಲರೂ ರೆಡಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂದೇಶಗಳನ್ನ ಕಳಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕಿರುವಂತಹ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9480901013. 9480901013. ಈಗ ಮೊದಲನೇ ಗೀತೆಯನ್ನು ಕೇಳೋಣ. ಮೇನೆ ಪ್ಯಾರ್ ಕಿಯಾ ಸಿನಿಮಾದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಗಾಯನ, ಅಸಾದ್ ಭೋಪಾಲಿರವರ ರಚನೆ, ರಾಮ್ ಲಕ್ಷ್ಮಣ್ರವರ ಸಂಗೀತ ಸಂಯೋಜನೆ.

ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ ಅಂತ ಹೇಳಿದೆ. ಮೊದಲನೇ ಗೀತೆಯನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ, ಹಾಗೆ ಕೆಲವು ಸಂದೇಶಗಳು ಗೀತೆಯನ್ನ ರಿಕ್ವೆಸ್ಟ್ ಮಾಡಿ ಬಂದಿದೆ. ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳನ್ನ ಕೇಳಿ ನೀವು ಎಂಜಾಯ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ. ರಂಗೀಲಾ ಚಿತ್ರದಿಂದ

ಕುನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ನೋಡ್ತೀನಿ. ಈಗ ಫನಾ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್, ಸುನಿಧಿ ಚೌಹಾಣ್, ಅಮೀರ್ ಖಾನ್, ಕಾಜೋಲ್ ರವರ ಗಾಯನ, ಪ್ರಸೂನ್ ಜೋಶಿರವರ ರಚನೆ, ಜತಿನ್ ಲಲಿತ್ರವರ ಸಂಗೀತ ಸಂಯೋಜನೆ.

0: अधूरी सांस थी, धड़कन अधूरी थी, अधूरे हम, मगर अब चांद पूरा है फलक पे और अब पूरे हैं हम।
1: ಸುಕುನ್ ಕಿ ಪಲ್ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ತಾಲ್ ಚಿತ್ರದ ಗೀತೆ. ಆಶಾ ಭೋಸ್ಲೆ, ಆದಿತ್ಯ ನಾರಾಯಣ್, ರಿಚಾ ಶರ್ಮಾರವರ ಗಾಯನ, ಸಮೀರ್ ರವರ ರಚನೆ, ಎ ಆರ್ ರೆಹಮಾನ್ ರವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಾ ಇದೀರಾ ಎಫ್ಎಂ ರೇನ್ಬೋ ಕನ್ನಡ ಕಮನವಿಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:43:50. ಈ ತಂಪಾದ ಹೊತ್ತಲ್ಲಿ ಇಂಪಾದ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ. ಸ್ನೇಹಿತರ ಸಂದೇಶಗಳು ಬಂದಿವೆ, ಅವರ ಸಂದೇಶಗಳನ್ನ ನೋಡುವಂತಹ ಸಮಯ. ಗಣೇಶ್ ಸಾಗರದಿಂದ ಸಂದೇಶ ಕಳಿಸಿದ್ದಾರೆ, ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ಗೀತಾ ನಾಗಪ್ಪ ಶಿವಮೊಗ್ಗದಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ತಂಪಾದ ಹೊತ್ತು ಇಂಪಾದ ಹಾಡುಗಳು, ಸುಮಧುರ ಸುಂದರ ಗೀತೆಗಳು ಅಂತ. ಹಾಗೆ ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ, ಇವರು ರಂಗೀಲಾ ಚಿತ್ರದ ಗೀತೆಯನ್ನು ಮೆಚ್ಚಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಒಳ್ಳೊಳ್ಳೆ ಹಿಂದಿ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಸತೀಶ್ ಉಡುಪಿಯಿಂದ. ಹಾಗೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ, ನಮಸ್ಕಾರ ಮೇಡಮ್, ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ. ಹಾಗೆ ಜಿ ಎಸ್ ಚಂದ್ರ ತರಳಬಾಳು ನಗರ ಚಿತ್ರದುರ್ಗದಿಂದ, ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿರುವಂತಹ ಎಲ್ಲ ಹಿಂದಿ ಹಾಡುಗಳು ಸೂಪರ್ ಆಗಿವೆ ಅಂತ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ, ಗೀತೆಗಳನ್ನ ಕೇಳ್ತಾ, ಎಂಜಾಯ್ ಮಾಡ್ತಾ ಜೊತೆಯಾಗಿರಿ. ಈಗ ತಾರರಂಪಂ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಹಾಡಿದ್ದಾರೆ ಶಾನ್ ಹಾಗೂ ಸುನಿಧಿ ಚೌಹಾಣ್.

ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ, ಹಾಗೆ ಸ್ನೇಹಿತರು ಕೂಡ ಸಾಕಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ವಿಜಯಪುರದಿಂದ ಇಸ್ಮಾಯಿಲ್ ರವರು ಗೀತೆಯನ್ನ ಮೆಚ್ಚಿದ್ದಾರೆ, ಸೊಗಸಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಸೂಪರ್ ಹಿಂದಿ ಸಾಂಗ್ಸ್ ಅಂತ ಉಮೇಶ್ ಎಂ ದೇವರ ಚಿಕ್ಕನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ, ನಮಸ್ತೆ ಮೇಡಮ್, ಹಿಂದಿ ಹಾಡುಗಳು ಬಹಳ ಚಲೋ ಅವರಿ, ಗಾನಗಳ ಆಯ್ಕೆ ಮತ್ತು ನಿಮ್ಮ

ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು ಬಂದಿವೆ. ನಮಸ್ತೆ, ಸುಮಧುರವಾದ ಹಾಡುಗಳು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನಗಾಟಿ ಅನಂತಕುಮಾರ್ ಅವರು. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ರವರ ಸಂದೇಶ ಬಂದಿದೆ. ನಮಸ್ಕಾರ, ಹಿಂದಿ ಹಾಡುಗಳು ತುಂಬ ಚೆನ್ನಾಗಿ ಸೊಗಸಾಗಿ ಇಂಪಾಗಿ ಮೂಡಿ ಬಂತು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಥ್ಯಾಂಕ್ ಯು ಎಫ್ ಎಂ ರೈನ್ಬೋ ಅಂತ ಹೇಳ್ತಾ ಇದ್ದಾರೆ. ತಾಲ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಇವರು ಧನ್ಯವಾದ ತಿಳಿಸ್ತಾ ಇದ್ದಾರೆ. ಯಾರಿದು? ಗೌತಮಿ ಎಚ್ ಎಸ್ ದಾವಣಗೆರೆಯಿಂದ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಸುಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗಿತ್ತು ನಮ್ಮ ಪಯಣ ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ. ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂದೇಶಗಳನ್ನ ಕಳಿಸೋ ಮೂಲಕ ನೀವೆಲ್ಲರೂ ತಿಳಿಸಿದ್ದೀರಾ ಈಗಾಗಲೇ ಗೀತೆಗಳು ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತು ಅಂತ. ನಿಮ್ಮೆಲ್ಲರ ಪ್ರೀತಿಯ ಸ್ಪಂದನೆಗೆ ಬಹಳ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ ಜೊತೆ ಇದ್ದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ಆರ್ಜೆ ಕುಸುಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಎರೋ ಮ್ಯೂಸಿಕಲ್ ಸ್ಟೇಷನ್ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 10:02. ಇಂಪಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಮೈಂಡ್ ರಿಫ್ರೆಶ್ ಆಗುವಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ನಮಗೆ ಸಂದೇಶಗಳನ್ನ ಕಳಿಸೋದ್ರ ಮೂಲಕ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಸರಿ, ನಂಬರ್ ಏನೋ ಹೇಳಿದ್ದಾಯ್ತು, ವಿಷಯ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗೆಲ್ಲ ಒಂದು ಹಾಡನ್ನು ನಾವು ಕೇಳಬೇಕಂದ್ರೆ ಮೊಬೈಲ್ನಲ್ಲಿ ಆ ಹಾಡನ್ನು ಸೆಕೆಂಡ್ಗಳಲ್ಲಿ ಸರ್ಚ್ ಮಾಡಿ ಕೇಳಬಹುದು. ಹಾಗೇ ಮ್ಯೂಸಿಕ್ಗೆ ಅಂತಲೇ ಎಷ್ಟೊಂದು ಆ್ಯಪ್ಸ್ ಇದೆ. ಆ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪ್ನಲ್ಲೇ ನಾವು ನಮಗೆ ಬೇಕಾಗಿರುವಂಥ ಹಾಡನ್ನು ಕೇಳಬಹುದು. ಹಾಗೆ ಒಂದಷ್ಟು ಹಾಡುಗಳನ್ನ ನಾವು ಡೌನ್ಲೋಡ್ ಸಹ ಮಾಡಿಕೊಂಡು ಕೇಳಬಹುದು. ಎಷ್ಟೊಂದೆಲ್ಲ ಆಪ್ಷನ್ಸ್ ಇದೆ ಅಲ್ವಾ ಈಗ. ಆದರೆ ಲೇಟ್ 70s ಅಂದರೆ 70s ಅರ್ಧ ಭಾಗ ಕಳೆದ ನಂತರ ಇನ್ನೇನು 80s ಹತ್ರ ಬಂದಾಗ, ಹಾಗೆ 90s ನಾವು ಹಾಡನ್ನು ಕೇಳಬೇಕು, ಸಂಗೀತ ಕೇಳಬೇಕು ಅಂದರೆ ಏನು ಮಾಡ್ತಾಯಿದ್ರು ಆಗಿನ ಜನರು ಅಂದರೆ ಒಂದು ರೇಡಿಯೋ ಮೂಲಕ ಕೇಳ್ತಾಯಿದ್ರು, ಇಲ್ಲಾಂದರೆ ಟೇಪ್ ರೆಕಾರ್ಡರ್ನಲ್ಲಿ ಕ್ಯಾಸೆಟ್ ಹಾಕಿ ಕೇಳ್ತಾಯಿದ್ರು. ನೀವು ಸಹ ಹಾಗೆ ಕೇಳಿರ್ತೀರ. ಸೊ ಕ್ಯಾಸೆಟ್ ಕಾಲದ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನೀವು ಸಹ ತಿಳಿಸ್ಬೋದು ಕ್ಯಾಸೆಟ್ಗಳಲ್ಲಿ ಹಾಡನ್ನು ನೀವು ಕೇಳಿದ್ರೆ, ಹಾಗೆ ಆ ಕ್ಯಾಸೆಟ್ ಕಾಲದ ನಿಮ್ಮ ನೆನಪುಗಳು, ಹಾಗೆ ಆ ಅನುಭವಗಳು, ಯಾವ್ಯಾವ ಹಾಡುಗಳು ನಿಮ್ಮ ಕ್ಯಾಸೆಟ್ಗಳಲ್ಲಿತ್ತು, ಯಾವೆಲ್ಲ ಕ್ಯಾಸೆಟ್ ಕಲೆಕ್ಷನ್ ನಿಮ್ಮ ಹತ್ರ ಇತ್ತು ಅಂತ ನೆನಪು ಮಾಡಿಕೊಂಡು ನಮಗೆ ತಿಳಿಸ್ಬೋದು. ಹಾಗೆ ಈಗಲೂ ಸಹ ಆ ಕ್ಯಾಸೆಟ್ಗಳು ನಿಮ್ಮ ಹತ್ರ ಇರಬಹುದು, ನಿಮ್ಮ ಮನೆಯಲ್ಲಿ ಈಗಲೂ ಇರಬಹುದು. ಇದ್ರೆ ನಮಗೆ ಸಂದೇಶದ ಮೂಲಕ ತಿಳಿಸಿ, ಕ್ಯಾಸೆಟ್ ಕಾಲದ ಆ ದಿನಗಳು ಹೇಗಿತ್ತು ಅಂತ ನೀವು ನಿಮ್ಮ ನೆನಪುಗಳನ್ನ ಮೆಲುಕು ಹಾಕ್ತಾ ಸಾಗಬಹುದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಈಗ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಕ್ಯಾಸೆಟ್ಗಳ ಕಾಲದ ಬಗ್ಗೆ. ಸ್ನೇಹಿತರ ಸಂದೇಶಗಳು ಬಂದಿವೆ. ನಾನು ಚಿಕ್ಕವನಿದ್ದಾಗ ನನ್ನ ಬಳಿ ಒಂದು ವಾಕ್ಮ್ಯಾನ್ ಇತ್ತು. ಅದರಲ್ಲಿ ನಾನು ಜನುಮದ ಜೋಡಿ ಚಿತ್ರದ ಹಾಡನ್ನ ಪುನಃ ಪುನಃ ಕೇಳ್ತಾ ಇದ್ದೆ ಅಂತ ನಂದಿಕೇಶ್ವರ ಹಾಗೂ ಪ್ರಶಾಂತ್ ರವರು ಧನ್ನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಈಗ ಅಂಗೈಲಿದೆ ಜಗತ್ತು, ಆಗ ಕ್ಯಾಸೆಟ್ಗಳ ಕಾಲ. ನಮ್ಮ ಮನೆಯಲ್ಲಿ ಕನ್ನಡ ಹಿಂದಿ ಗೀತೆಗಳು ದಿನಾಲು ಆಲಿಸ್ತಿದ್ದೆ. ಒಂದು ಹಾಡು ಮುಗೀತು ಅಂದ್ರೆ ಶಾಲೆಗೆ ಹೋಗೋ ಸಮಯ ಅಂತ ಹೋಗ್ತಿದ್ದೆ. ಲೆಕ್ಕವಿಲ್ಲದಷ್ಟಿದ್ದವು ಕ್ಯಾಸೆಟ್ಗಳು ನಮ್ಮ ಬಳಿ. ಈಗ ಕೆಲವು ವರ್ಷಗಳ ಹಿಂದೆ ಹಳ್ಳಿಯವರು ತಗೊಂಡು ಹೋದ್ರು ಹೊಲದಲ್ಲಿ ಕೆಲಸ ಮಾಡ್ತಾ ಕೇಳುವ ಅಂತ ಹೇಳ್ತಾ ಇದ್ರೆ ಅನುಷಾರವರು. ಹಾಗೆ ಮೋಹನ್ ಬೀದರ್ನಿಂದ ಮೆಸೇಜ್ ಮಾಡಿದರೆ, ಹಾಯ್ ಮೇಡಮ್, ನಾವು ಚಿಕ್ಕವರಿದ್ದಾಗ ಕ್ಯಾಸೆಟ್ಟಲ್ಲಿ ಸಾಂಗ್ಸ್ ಕೇಳ್ತಾ ಇದ್ವಿ, ಈಗ ಕ್ಯಾಸೆಟ್ ಇಲ್ಲ, ಬಾನುಲಿ ಕೇಂದ್ರಗಳೇ ನಮಗೆ ಈಗ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಕ್ಯಾಸೆಟ್ನ ಕುರಿತಾಗಿ. ತಮ್ಮ ಅನುಭವಗಳನ್ನ ನೆನಪುಗಳನ್ನ ಸ್ನೇಹಿತರು ಹಂಚಿಕೊಳ್ತಾ ಇದ್ದಾರೆ. ಇನ್ನು ಕ್ಯಾಸೆಟ್ಗಳ ಕಾಲ 70ರ ದಶಕದ ಕೊನೆಯಲ್ಲಿ ಆರಂಭ ಆಯಿತು. ಈ ಕ್ಯಾಸೆಟ್ ಯುಗ ಶುರುವಾಗಿದ್ದು ಆಗ ಸಂಗೀತ ಅಂದರೆ ಕ್ಯಾಸೆಟ್, ಕ್ಯಾಸೆಟ್ ಅಂದರೆ ಸಂಗೀತ ಅನ್ನೋ ಹಾಗಿತ್ತು. ಆಮೇಲೆ 70ರ ದಶಕ ಕಳೀತಾ ಇದ್ದ ಹಾಗೆ ಕೊನೆಯಲ್ಲಿ ಇದು ಆರಂಭ ಆಯಿತು. 80 ಶುರುವಾಯಿತು. 80ರಲ್ಲೂ ಕೂಡ ಕ್ಯಾಸೆಟ್ಗಳನ್ನ ಕೇಳೋದಕ್ಕೆ ಆಗಷ್ಟೇ ಆರಂಭ ಮಾಡಿದ್ರು ಜನರೆಲ್ಲರೂ. 90ರ ದಶಕ ಬರೋಷ್ಟೊತ್ತಿಗೆ ಅಂದರೆ 80 ಕಳೆದು 90s ಬರೋಷ್ಟೊತ್ತಿಗೆ ಎಲ್ರಿಗೂ ಕೂಡ ಕ್ಯಾಸೆಟ್ಗಳು ಇಷ್ಟ ಆಗೋಗ್ಬಿಟ್ಟಿತ್ತು. ಆಮೇಲೆ 2000 ಬರೋವರೆಗೂ, 2000 ಆರಂಭ ಆಗೋವರೆಗೂ ಕೂಡ ಕ್ಯಾಸೆಟ್ಗಳು ಸಂಗೀತ ಲೋಕವನ್ನು ರೂಲ್ ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಗಿನ ಕಾಲದಲ್ಲಿ ಮನೆಗಳಲ್ಲಿ ಅಂಗಡಿಗಳಲ್ಲಿ ಟೇಪ್ ರೆಕಾರ್ಡರ್ ಇರ್ತಾ ಇತ್ತು. ಕ್ಯಾಸೆಟ್ಗಳ ಮೂಲಕ ಹಾಡುಗಳನ್ನ ಕೇಳ್ತಾ ಇದ್ರು, ರೇಡಿಯೋ ಕೇಳ್ತಿದ್ರು, ಆದರೂ ಸಹ ಕ್ಯಾಸೆಟ್ಗಳನ್ನ ತಗೊಂಡು ಬಂದು ಹೊಸ ಸಿನಿಮಾದ ಹಾಡುಗಳನ್ನ ಕೂಡ ಕೇಳುವಂಥ ಅಭ್ಯಾಸ ಆಗ ಜನರಿಗಿತ್ತು. ಜೊತೆಗೆ ಕ್ಯಾಸೆಟ್ಗಳ ಕಲೆಕ್ಷನ್ ಸಹ ಮನೆಯಲ್ಲಿರ್ತಿತ್ತು. ಶೋಕೇಸ್ ಇರ್ತಿತ್ತು, ಆ ಶೋಕೇಸ್ನಲ್ಲಿ ಮನೆಯಲ್ಲಿರುವಂಥ ಕ್ಯಾಸೆಟ್ಗಳೆಲ್ಲ ಇರ್ತಿತ್ತು. ಅಥವಾ ಟೇಪ್ ರೆಕಾರ್ಡರ್ ಅದಿದ್ರೆ ಅದರ ಪಕ್ಕದಲ್ಲಿರುವಂಥ ಒಂದು ಶೆಲ್ಫ್ನಲ್ಲಿ ಕ್ಯಾಸೆಟ್ಗಳನ್ನ ಜೋಡಿಸಿ ಇಟ್ಟಿರ್ತಾ ಇದ್ರು. ಈಗ ಅವೆಲ್ಲ ನೆನಪುಗಳು. ಆದರೆ ನೀವು ಕೂಡ ನಿಮ್ಮ ಕ್ಯಾಸೆಟ್ ನೆನಪುಗಳನ್ನ ಹಂಚ್ಕೋಬಹುದು ನಮ್ಮ ಜೊತೆ, ಯಾಕೆಂದರೆ ನೀವು ಕೂಡ ಕ್ಯಾಸೆಟ್ನಲ್ಲಿ ಹಾಡುಗಳನ್ನ ಕೇಳಿರ್ತೀರಾ ಅಲ್ವಾ. ಯಾವುದಾದ್ರೂ ಸಿನಿಮಾದ ಕ್ಯಾಸೆಟ್ ಹಾಡು ನಿಮಗೆ ನೆನಪಾಗ್ತಿದೆಯಾ, ಆ ಸಿನಿಮಾದ ಕ್ಯಾಸೆಟ್ ನಮ್ಮ ಮನೆಯಲ್ಲಿ ಇತ್ತು ಅಂತ ಆ ಥರದ ನೆನಪುಗಳಿದ್ರೆ, ಹಾಗೆ ಕ್ಯಾಸೆಟ್ನಲ್ಲಿ ನೀವು ಕೇಳ್ತಾ ಇದ್ದಂಥ ಹಾಡುಗಳು ನಿಮಗೆ ಆಗ ಎಷ್ಟು ಖುಷಿ ಕೊಡ್ತಾ ಇತ್ತು. ಈಗಂತೂ ಮೊಬೈಲ್ನಲ್ಲಿ ಕೇಳ್ತೀವಿ, ಆದರೆ ಆಗ ಸಿಗ್ತಾ ಇದ್ದಂಥ ಖುಷಿ ಎಷ್ಟಿರ್ತಿತ್ತಲ್ವ. ಇದೆಲ್ಲವನ್ನು ನೀವು ನೆನಪು ಮಾಡಿಕೊಂಡು ನಮಗೆ ಸಂದೇಶ ಕಳಿಸ್ಬೋದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇನ್ನು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗಾಗಲೇ ಒಂದಷ್ಟು ಸಂದೇಶಗಳು ಬಂದಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ನಿನ್ನೆ ಪ್ರೀತಿಸುವೆ ಚಿತ್ರದ ಈ ಸುಮಧುರವಾದ ಹಾಡಿನ ನಂತರ

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕ್ಯಾಸೆಟ್ಗಳ ಲೋಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಮೇಡಮ್, ಬಾಲ್ಯದಿಂದಲೂ ನಾನು ರೇಡಿಯೋ ಪ್ರೇಮಿ, ಅದರಲ್ಲೂ ಎಲ್ಲರ ಮೆಚ್ಚಿನ ಸಂಗೀತ ಸುಮಧುರ ಸಂಗೀತ ನಿರ್ದೇಶಕರಾದ ರಾಜನ್ ಮತ್ತು ರಾಜನ್ ನಾಗೇಂದ್ರರವರ ಅಪ್ಪಟ ಅಭಿಮಾನಿ ನಾನು. ಅವರ ಸಂಗೀತ ನಿರ್ದೇಶನದ 60 ಹೆಚ್ಚು ಪ್ರೇಮ ಗೀತೆಗಳು ನನ್ನಲ್ಲಿ ಕ್ಯಾಸೆಟ್ ರೂಪದಲ್ಲಿ ಲಭ್ಯ ಇದ್ದವು ಮೇಡಮ್. ಆ ವಿಶೇಷ ಗೀತೆಗಳನ್ನ ನಾನು ಕೇವಲ ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಅಲ್ಲದೆ ಕೆಲವೊಂದು ಡ್ರೈವರ್ಗೆ ಸಹ ಕೊಟ್ಟು ಪ್ರಯಾಣಿಕರಿಗೆಲ್ಲ ಬಸ್ನಲ್ಲಿ ಹಾಡು ಕೇಳಿ ಖುಷಿ ಪಡುತ್ತಿದ್ದರಂತೆ. ನನ್ನ 60 ಹೆಚ್ಚು ಕ್ಯಾಸೆಟ್ಗಳು ನನಗೆ ಪರಿಚಯವಿದ್ದ ಖಾಸಗಿ ಬಸ್ನವರು ಕಳೆದು ಹಾಕಿಬಿಟ್ಟಿದ್ರು. ಕೆಲವು ಕ್ಯಾಸೆಟ್ಗಳು ಟೇಪ್ ರೆಕಾರ್ಡರ್ನಲ್ಲಿ ಸಿಕ್ಕಿ ಟೇಪ್ ಕಟ್ಟಾಗಿ ಹಾಳಾಗಿದ್ದವು ಮೇಡಮ್. ಇದು ನೆನಪು. ಈ ಮಾತನ್ನು ನಾನು ನೇರವಾಗಿ ಹಂಚಿಕೊಂಡಿದ್ದೆ. ಜೊತೆಗೆ ಕೆಲವು ಸಿನಿಮಾದ ಹೆಸರನ್ನು ತಿಳಿಸಿದ್ದಾರೆ ಇವರು. ಗಾಳಿಮಾತು, ಹಾಗೆ ಕೆಂಪು ಸೂರ್ಯ, ಅರ್ಚನಾ, ಪ್ರೇಮಸಾಕ್ಷಿ, ನಾನಿರುವುದೇ ನಿನಗಾಗಿ, ಬಿಳಿಗಿರಿಯ ಬನದಲ್ಲಿ, ಈ ಎಲ್ಲ ಗೀತೆಗಳು ನನ್ನಲ್ಲಿ ಲಭ್ಯ ಇದ್ದವು ಮೇಡಮ್ ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಅಂದು ಕೆಲವು ಆಡಿಯೋ ಕಂಪನಿಗಳ ಹೆಸರನ್ನು ತಿಳಿಸಿದ್ದಾರೆ ಇವರು. ಆದಷ್ಟು ಜಾಸ್ತಿ ಕ್ಯಾಸೆಟ್ ಕಂಪನಿಗಳು ಆಗ ಇದ್ದವು ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಕ್ಯಾಸೆಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಯಾರಿದು, ಕಿಶನ್ ರೋಷನ್ ಶೋಭಾ ರಾಣಿರವರು. ದೀರ್ಘವಾದ ಸಂದೇಶ ನಿಮ್ಮದು, ಧನ್ಯವಾದ. ನೀವು ನಿಮ್ಮ ಮೆಚ್ಚಿನ ಕ್ಯಾಸೆಟ್ ಯಾವುದಾದ್ರೂ ಇದ್ರೆ, ನೆನಪಿದ್ರೆ ಅದನ್ನು ತಿಳಿಸಿ ನಿಮ್ಮ ಮುಂದಿನ ಸಂದೇಶದಲ್ಲಿ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ನಿತ್ಯೋತ್ಸವ ರಾಯರ ಗೀತೆ, ರಾಜ್ರವರ ರಾಯರ ಭಕ್ತಿ ಗೀತೆ, ಹಾಗೆ ಬಿ ಕೆ ಸುಮಿತ್ರಾರವರ ಗೀತೆಗಳು, ಜಾನಪದ ಗೀತೆ ಎಲ್ಲ ನಮ್ಮ ಮನೆಯಲ್ಲಿ ಇತ್ತು, ಬಹಳ ಬಾರಿ ಕೇಳಿದ್ದೇವೆ. ಈಗಲೂ 100 ಕ್ಯಾಸೆಟ್ಗಳಿವೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ವೆರಿ ಗುಡ್. ಹಾಗೆ ಪ್ರೇಮಲತಾ ವಜ್ರ ದ್ಯುತಿ ಬಿದರಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. 80-90 ದಶಕದಲ್ಲಿ ನಮ್ಮ ಮನೆಯಲ್ಲಿ ದೇವರ ನಾಮ ಮತ್ತು ಚಿತ್ರಗೀತೆಗಳನ್ನ ಕೇಳ್ತಾ ಇದ್ವಿ ಕ್ಯಾಸೆಟ್ಗಳಲ್ಲಿ. ಹಾಗೆ ಕ್ಯಾಸೆಟ್ಗಳನ್ನ ಬಾಡಿಗೆಗೆ ತರ್ತಾ ಇದ್ದಂತ ಕಾಲ ಅದು. ಆ ಕಾಲವನ್ನ ಕಳ್ಕೊಂಡಿದ್ದೀವಿ, ಈಗ ನೆನಪಿಸ್ಕೊಂಡು ಸಂತೋಷ ಪಡ್ತಾ ಇದ್ದೀವಿ. ನೆನಪಿಸಿದ್ದಕ್ಕೆ ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ರವಿ ಎಂ ಎಚ್ ಸಾಂಬ್ರ ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮದು ಒಂದು ಟೇಪ್ ರೆಕಾರ್ಡರ್ ಇತ್ತು, ಅದರಲ್ಲಿ ಅಣ್ಣಾವರ ಗೀತೆಗಳನ್ನ ಕೇಳ್ತಾ ಇದ್ವಿ ಮೇಡಮ್ ಅಂತಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ. ಯಾರಿದು ಕ್ಯಾಸೆಟ್ಗಳ ಲೋಕ, ಆ ಸಮಯದಲ್ಲಿ ಗೀತೆಗಳನ್ನ ಬೈಹಾರ್ಟ್ ಮಾಡ್ತಿದ್ದೆ. ಸ್ಟಾಪ್ ಮತ್ತು ರಿವೈಂಡ್ ಬಟನ್ನ ಪ್ರೆಸ್ ಮಾಡಿ ಗೀತೆಗಳನ್ನ ಬೈಹಾರ್ಟ್ ಮಾಡುವಂತ ಅಭ್ಯಾಸ ನನಗಿತ್ತು ಅಂತ ಹೇಳ್ತಾ ಇದ್ದಾರೆ ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ. ಹಾಗೆ ಇವರು ಹೇಳ್ತಾ ಇದ್ದಾರೆ, ಕುಶಲವೇ ಕ್ಷೇಮವೇ ಚಿತ್ರದ ಗೀತೆಗಳು, ಹಾಗೆ ಯಾರೇ ನೀನು ಚೆಲುವೆ ಚಿತ್ರದ ಗೀತೆಗಳನ್ನ ನಾವು ಕ್ಯಾಸೆಟ್ನಲ್ಲಿ ಕೇಳಿದ್ದೀವಿ, ಆ ಎಲ್ಲ ಗೀತೆಗಳು ನನಗೆ ಬಾಯಿಪಾಠ ಆಗಿತ್ತು ಅಂತ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ಕ್ಯಾಸೆಟ್ಗಳ ಲೋಕ ನಿಮಗೆ ನೆನಪಿದ್ದೇ ಇರುತ್ತೆ ಅಲ್ವಾ? ಅಂದರೆ ಕ್ಯಾಸೆಟ್ಗಳಲ್ಲಿ ನೀವು ಹಾಡುಗಳನ್ನ ಕೇಳಿರ್ತೀರಾ, ನಿಮ್ಮ ಮನೆಯಲ್ಲೂ ಒಂದಷ್ಟು ಕ್ಯಾಸೆಟ್ಗಳ ಕಲೆಕ್ಷನ್ ಆಗ ಇತ್ತು, ಈಗಲೂ ಆ ಕ್ಯಾಸೆಟ್ಗಳು ನಿಮ್ಮ ಹತ್ರ ಇದೆಯಾ? ಹಾಗೆ ಕ್ಯಾಸೆಟ್ನಲ್ಲಿ ಕೇಳಿದಂಥ ಯಾವುದಾದ್ರೂ ಹಾಡು, ಯಾವುದಾದ್ರೂ ಸಿನಿಮಾ ನಿಮಗೆ ನೆನಪಿದೆಯಾ? ಆ ಕ್ಯಾಸೆಟ್ ಪ್ರಪಂಚ ಆ ಟೈಮ್ನಲ್ಲಿ ಹೇಗಿತ್ತು, ಅದರ ಅನುಭವ, ಅದರ ನೆನಪನ್ನು ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಈಗ ಮಾಸ್ತಿ ಗುಡಿ ಸಿನಿಮಾದಿಂದ ಒಂದು ಇಂಪಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ. ಇದು ಕನ್ನಡ ಕಾಮನ ಬಿಲ್ಲು, ಹಾಗೆ ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಪ್ರೇಮಿಗಳು ಹಾಡನ್ನು ಕೇಳ್ತಾ ಜೊತೆಗೆ ಹಾಡ್ತಾ ಇದ್ರು. ಕ್ಯಾಸೆಟ್ಗಳಲ್ಲಿ ಆಗ ಜನರು ತಮಗೆ ಇಷ್ಟವಾದಂಥ ಭಕ್ತಿಗೀತೆಗಳನ್ನ ಹಾಗೆ ಭಾವಗೀತೆಗಳನ್ನ ಚಿತ್ರಗೀತೆಗಳನ್ನ ರೆಕಾರ್ಡ್ ಮಾಡಿಸಿ ಕೂಡ ಕೇಳ್ತಾ ಇದ್ರು. ಆ ಒಂದು ಅಭ್ಯಾಸ ಸಹ ಇತ್ತು. ಹಾಗೆ ಕೆಲವು ವರ್ಷಗಳು ಕಳೆದ್ಮೇಲೆ ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಸಾಕು, ಆ ಸಿನಿಮಾದ ಹಾಡುಗಳು ಇವರಿಗೆ ಇಷ್ಟ ಆಗಿದ್ದರೆ, ಆ ಸಿನಿಮಾದ ಕ್ಯಾಸೆಟ್ ಆಡಿಯೋ ಲಾಂಚ್ ಆಗ್ತಾ ಇದ್ದ ಹಾಗೆ ಆ ಸಿನಿಮಾದ ಕ್ಯಾಸೆಟ್ಗಳನ್ನ ತೊಗೊಂಡು ಬರೋದಕ್ಕೆ ತುಂಬ ಕಾತುರದಿಂದ ಕಾಯ್ತಾ ಇರ್ತಿದ್ರು. ಕ್ಯಾಸೆಟ್ ಅಂಗಡಿಗಳಿಗೆ ಹೋಗಿ ಕ್ಯಾಸೆಟ್ನ ಖರೀದಿ ಮಾಡ್ತಾ ಇದ್ರು. ಇನ್ನು ಕೆಲವರು ಏನು ಮಾಡ್ತಿದ್ರು ಅಂದರೆ, ಒಂದೊಂದು ಚಿತ್ರದಲ್ಲಿ ಎಲ್ಲ ಹಾಡುಗಳು ಇಷ್ಟ ಆಗದೇ ಇದ್ರು ಸಹ ಯಾವುದೋ ಒಂದೆರಡು ಹಾಡು ಇಷ್ಟ ಆಗಿರುತ್ತೆ, ಇನ್ನೊಂದು ಸಿನಿಮಾದಲ್ಲಿ ಒಂದೇ ಒಂದು ಹಾಡು ಇಷ್ಟ ಆಗಿರುತ್ತೆ. ಆಗ ಎಲ್ಲ ಒಟ್ಟಾಗಿ ಸೇರಿಸಿ ಎಲ್ಲ ಸಿನಿಮಾಗಳ ಎಲ್ಲ ಹಾಡುಗಳನ್ನ ಲಿಸ್ಟ್ ಮಾಡಿಕೊಂಡು ಆ ಎಲ್ಲ ಹಾಡುಗಳನ್ನ ಕ್ಯಾಸೆಟ್ಗೆ ರೆಕಾರ್ಡ್ ಮಾಡಿಸ್ತಿದ್ರು. ಮಿಕ್ಸ್ ಟೇಪ್ ಅಂತ ಕರೀತಾ ಇದ್ರು. ಹಾಗೆ ರೇಡಿಯೋದಲ್ಲಿ ಬರುವಂಥ ಅವರ ಮೆಚ್ಚಿನ ಗೀತೆಯನ್ನು ಸಹ ರೆಕಾರ್ಡ್ ಮಾಡಿಕೊಳ್ಳುವಂಥ ಅಭ್ಯಾಸ ಆಗ ಜನರಿಗಿತ್ತು. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ನಮ್ಮ ಮನೆಯಲ್ಲೂ ಕೂಡ ಒಂದು ಕ್ಯಾಸೆಟ್ ರೇಡಿಯೋ ಇತ್ತು, ಅದು ರೀಲ್ ಸುತ್ತಕೊಳ್ತಾ ಇತ್ತು. ಆಗ ಅದನ್ನು ಬಿಚ್ಚಿ ಮತ್ತೆ ರೆಡಿ ಮಾಡಿ ಹಾಡು ಕೇಳುತ್ತಿದ್ದ ನೆನಪು ಇದೆ. ಹಾಗೆ ಹೊಸ ಚಲನಚಿತ್ರ ಬಿಡುಗಡೆಯಾದರೆ ಆ ಕ್ಯಾಸೆಟನ್ನು ಸಹ ತಂದು ಕೇಳ್ತಾ ಇದ್ವಿ. ಕೌರವ ಚಿತ್ರದ್ದು ಮತ್ತು ಚಿಕ್ಕ ಜಮಾನ್ರು ಚಿತ್ರದ ಹಾಡುಗಳನ್ನ ತುಂಬ ಕೇಳಿದ್ದೀನಿ ನಾನು. ಇವೆಲ್ಲವೂ ಇಂದು ಡಿಜಿಟಲ್ ಜಗತ್ತಿನಲ್ಲಿ ಸಿಗದ ಒಂದು ವಿಶೇಷ ಅನುಭವ. ಹಳೆಯ ಹಾಡುಗಳ ಅಥವಾ ನೆನಪುಗಳ ಜತೆಗಿನ ಭಾವನಾತ್ಮಕ ನಂಟಿಗೆ ಅದು ಒಂದು ಉತ್ತಮ ಮಾಧ್ಯಮವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ರೈಟ್, ನಿಮ್ಮ ಮಾತು ಇಷ್ಟ ಆಯಿತು. ಹೌದು, ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಕ್ಯಾಸೆಟ್ ಸಿಗದೇ ಇದ್ರೂ ಸಹ ಆ ಒಂದು ಅನುಭವ ವಿಶೇಷವಾಗಿತ್ತು, ಹಾಗೆ ನೆನಪು ಸಹ ಹಾಗೇ ಉಳಿದಿರುತ್ತೆ ಅಲ್ವಾ. ಅದೊಂದು ಭಾವನಾತ್ಮಕ ನಂಟು ಅಂತಲೇ ಹೇಳ್ಬೋದು. ಹಾಗೆ ಮೇಡಮ್, ಆವಾಗೇನು ಈಗಲೂ ಸಹ ನನ್ನ ಹತ್ರ ಕ್ಯಾಸೆಟ್ಗಳಿದ್ದಾವೆ, ಅದರಲ್ಲಿನ ಹಾಡುಗಳನ್ನ ಈಗಲೂ ಬಿಡು ಸಿಕ್ಕಾಗ ಕೇಳ್ತಾ ಇರ್ತೀನಿ ಮೇಡಮ್. ಸಾಕ್ಷಿಗೆ ಫೋಟೋ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ರೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಇವರು ಒಂದಷ್ಟು ಕ್ಯಾಸೆಟ್ಗಳ ಫೋಟೋವನ್ನ ಕಳಿಸಿದ್ದಾರೆ. ಧನ್ಯವಾದ. ಹಾಗೆ ನಾನು ADEಯಲ್ಲಿದ್ದಾಗ ಸಾಂಸ್ಕೃತಿಕ ಕಾರ್ಯಕ್ರಮದ ನಾಟಕವೊಂದರ ಧ್ವನಿ ಮುದ್ರಣಕ್ಕಾಗಿ ಬೆಂಗಳೂರು ರೇಡಿಯೋ ಕೇಂದ್ರಕ್ಕೆ ಹೋಗಿದ್ದೆ. ನನ್ನ ಸಹೋದ್ಯೋಗಿಗಳು ನಾಟಕದಲ್ಲಿ ಭಾಗವಹಿಸಿದ್ರು. ಅಂದು ಮೈಕ್ ಬಳಸಿ ಕ್ಯಾಸೆಟ್ನಲ್ಲಿ ಧ್ವನಿ ರೆಕಾರ್ಡ್ ಮಾಡಿ ನಂತರ ಅದನ್ನು ಪ್ರಸಾರ ಮಾಡಲಾಗಿತ್ತು. ಆ ನೆನಪುಗಳನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ಜಗದೀಶ್ ಎಲ್ಕೆ ಎಣ್ಣಿ ಹೊಸಹಳ್ಳಿ ರಾಣೇಬೆನ್ನೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಮನೆಯಲ್ಲಿ ಟೇಪ್ ರೆಕಾರ್ಡರ್ ಇರಲಿಲ್ಲ, ಆದರೆ ಒಳ್ಳೊಳ್ಳೆ ಸಿನಿಮಾಗಳ ಕ್ಯಾಸೆಟ್ಗಳನ್ನ ನಾನು ಸಂಗ್ರಹಿಸಿ ಬೇರೆಯವರ ಟೇಪ್ ರೆಕಾರ್ಡರ್ನಲ್ಲಿ ಹಾಕಿ, ಹಾಗೂ ಎಲ್ಲಿಗಾದರೂ ಪ್ರಯಾಣ ಮಾಡುವಾಗ ಅಲ್ಲಿರೋ ಟೇಪ್ ರೆಕಾರ್ಡಿಂಗ್ ಹಾಕಿ ಹಾಡುಗಳನ್ನ ಕೇಳಿ ಆನಂದಿಸ್ತಾ ಇದ್ದೆ ಅಂತ ತಿಳಿಸಿದ್ದಾರೆ. ಹಾಗೆ ಅನಿಲ್ ಬಿಷ್ಟಣ್ಣನವರ ಶಮನೇವಾಡಿ ಚಿಕ್ಕೋಡಿಯಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನಾನು 1986 SSLC ಮುಗಿಸಿದೆ. ಆಗ ನಮ್ಮ ಚಿಕ್ಕಪ್ಪ ಮುಂಬೈಯಲ್ಲಿ ನೆಲೆಸಿದ್ರು, ಅವರು ಬೇಸಿಗೆಗೆ ರಜಾಗೆ ಬರುತ್ತಿದ್ದರು. ಆಗ ವಾಕ್ಮ್ಯಾನ್ ಟೇಪ್ ರೆಕಾರ್ಡರ್ ತರ್ತಾ ಇದ್ರು, ಅದರಲ್ಲಿ ಕ್ಯಾಸೆಟ್ ಹಾಕಿ ಹಾಡು ಕೇಳ್ತಾ ನಿದ್ದೆಗೆ ಜಾರ್ತಿದ್ರು. ಆಗ ನಾವು ವಾಕ್ಮ್ಯಾನ್ ತಗೊಂಡು ಕೇಳ್ತಾ ಇದ್ವಿ. ಒಮ್ಮೆ ಅವರ ಕೈಲಿ ಸಿಕ್ಕಿಬಿಟ್ಟೆ. ಸ್ವಲ್ಪ ಬೈದರು, ಯಾಕಂದ್ರೆ ನಾವು ವಿದ್ಯಾರ್ಥಿಗಳು, ಆಗ ವಾಕ್ಮ್ಯಾನ್ ಉಪಯೋಗ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಅವರು ನನಗೆ ಪ್ರೀತಿಯಿಂದ ಒಂದು ಟೇಪ್ ರೆಕಾರ್ಡರ್ ತಂದು ಕೊಟ್ಟರು, ಕ್ಯಾಸೆಟ್ಗಳನ್ನ ಕೇಳ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ತಂದು ಕೊಟ್ಟಂಥ ಕ್ಯಾಸೆಟ್ ಹಾಗೆ CDಗಳು ಈಗ ನನ್ನ ಬಳಿ ಇದೆ. ಹಳೆಯ ನೆನಪುಗಳನ್ನ ನೆನಪಿಸಿದ್ದಕ್ಕೆ ಧನ್ಯವಾದ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಮಾಸ್ತಿಗುಡಿ ಚಿತ್ರದ ಶ್ರೇಯಾ ಘೋಷಾಲ್ ರವರು ಹಾಡಿದ ಸುಮಧುರ ಗೀತೆ ನಮ್ಮ ಮನ ಕದ್ದಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಸಾವಿತ್ರಿ ದಾವಣಗೆರೆಯಿಂದ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ. ಡ್ಯಾನ್ಸ್ ರಾಜಾ ಡ್ಯಾನ್ಸ್ ಸಿನಿಮಾದ ಈ ಹಾಡಿನ ನಂತರ

ನೀವು ಕೇಳ್ತಾ ಇದೀರಾ ಎಫ್ ಎಂ ರಿನ್ಬೋ ಕನ್ನಡ ಕಾಮನ ಬಿಲ್ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 10:36:20. ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಕ್ಯಾಸೆಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ಸಂದೇಶಗಳು ಬರ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆಲ್ಲ ಕ್ಯಾಸೆಟ್ಗಳು ಎಷ್ಟು ಇಷ್ಟ ಆಗಿತ್ತು ಅಂತ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟಿಂದ ಹೇಳ್ತಾ ಇದ್ದಾರೆ, ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಿಷಯದ ಬಗ್ಗೆ ಹೇಳೋದಾದರೆ, ಹಾಗೆಲ್ಲ ನಮ್ಮ ಮನೆಯಲ್ಲಿ ಟೇಪ್ ರೆಕಾರ್ಡರ್ ಇತ್ತು. ಒಂದೇ ಒಂದು ಟೇಪ್ ರೆಕಾರ್ಡರ್, 10 ಹಲವಾರು ಕ್ಯಾಸೆಟ್ಗಳು. ಹಾಗೆಯೇ ನಮ್ಮದು ಕೂಡು ಕುಟುಂಬ, ಹಾಗಾಗಿ ಯಾರಿಗೆ ಯಾವ ಹಾಡು ಬೇಕು ಆ ಹಾಡನ್ನು ಕೇಳೋದು. ಕೆಲವರಿಗೆ ಜನಪದ ಗೀತೆ, ಕೆಲವರಿಗೆ ಸಿನಿಮಾ ಹಾಡುಗಳು, ಇನ್ನು ನಮ್ಮಂಥವರಿಗೆ ನಾಟಕ ಪ್ರಿಯರಿಗೆ ಉತ್ತರ ಕರ್ನಾಟಕದ ನಾಟಕ ಕೇಳೋದು ತುಂಬ ಇಷ್ಟ. ಮೇಲಾಗಿ ಬೆಳಿಗ್ಗೆ ಎಲ್ಲರಿಗೂ ಭಕ್ತಿಗೀತೆ ಖಂಡಿತ ಬೇಕು. ಇಷ್ಟೆಲ್ಲ ಕೇಳಬೇಕಾದರೆ ನಿರ್ದಿಷ್ಟ ಸಮಯ ನಿರ್ಧರಿಸಲಾಗಿತ್ತು ಅಂತ ಇವರು ತಮ್ಮ ನೆನಪನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದ ನಿಮ್ಮ ದೀರ್ಘವಾದ ಸಂದೇಶಕ್ಕೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರಸಾರ ಮಾಡ್ತಾ ಇರೋ ಚೆಂದದ ಹಾಡುಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಎಲ್ಲಿಲ್ಲದ ಖುಷಿ ಆಗ್ತಾ ಇದೆ ಅಂತ.

ಹಾಗೆ ಜಿ ಎಸ್ ಭೋಜರಾಜ್, ಸುಧಾ ಸೋಮಶೆಟ್ಟಿ, ಹಳ್ಳಿ ಚನ್ನಗಿರಿ ತಾಲೂಕು ಇಲ್ಲಿಂದ ಹೇಳ್ತಾ ಇದ್ದಾರೆ. ಮೇಡಮ್, ನಮ್ಮ ಕಾಲದಲ್ಲಿ ಅಜಯ, ಪ್ರೇಮ ಪರ್ವ, ನೀ ಬರೆದ ಕಾದಂಬರಿ, ಪ್ರೇಮಲೋಕ, ರಣಧೀರ ಈ ಎಲ್ಲ ಸಿನಿಮಾಗಳ ಹಾಡುಗಳು ಮತ್ತು ಚಿತ್ರಕಥೆ ಬಹಳ ಇಷ್ಟ ಆಗಿತ್ತು. ಕ್ಯಾಸೆಟ್ನಲ್ಲಿ ಕೇಳ್ತಾ ಇದ್ವಿ, ಎಷ್ಟು ಕೇಳಿದ್ರು ಕೇಳಬೇಕು ಅನ್ನಿಸ್ತಾ ಇತ್ತು ಅಂತ. ಹಾಗೆ ಯಾರ ಸಂದೇಶ ಇದು? ಮಾಸ್ಟರ್ ಹಿರಣ್ಣಯ್ಯನವರ ಲಂಚಾವತಾರ ಫೋನಾವತಾರ ಡ್ರಾಮಾ ಕೇಳಿದ್ದೀವಿ ಕ್ಯಾಸೆಟ್ ಲೋಕದಲ್ಲಿ ಅಂತಹ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾರೆ ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ. ಹಾಗೆ ನಮ್ಮದು ಕ್ಯಾಸೆಟ್ ಅಂಗಡಿ ಇತ್ತು ಮೇಡಮ್, 10 ರೂಪಾಯಿಗೆ ಖಾಲಿ ಕ್ಯಾಸೆಟ್ ರೆಕಾರ್ಡ್ ಮಾಡಿಕೊಡ್ತಾ ಇದ್ವಿ. ಅದರಲ್ಲೂ ಜನುಮದ ಜೋಡಿ ಫಿಲಮ್ ರಿಲೀಸ್ ಆದಾಗ ನಮ್ಮ ಅಂಗಡಿಯಲ್ಲಿ ಸಾವಿರಾರು ಕ್ಯಾಸೆಟ್ ಸೇಲ್ ಆಗಿದ್ವು ಅಂತ ನೆನಪನ್ನು ಹಂಚಿಕೊಂಡಿದ್ದಾರೆ ತೀರ್ಥಪ್ರಸಾದ್, ಡಿ ಎಂ ಕುರ್ಕೆ, ಅರಸೀಕೆರೆ ತಾಲೂಕಿನಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನಮ್ಮ ಮನೇಲಿ ಟೇಪ್ ರೆಕಾರ್ಡರ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಯಾರು, ಸತೀಶ್ ಉಡುಪಿ ಈ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮನೇಲಿ ಟೇಪ್ ರೆಕಾರ್ಡರ್ ಇತ್ತು, ಪ್ರೇಮಲೋಕ ಚಿತ್ರದ ಹಾಡುಗಳನ್ನ ಪದೇ ಪದೇ ಕೇಳ್ತಾ ಇದ್ವಿ, ಆ ಕಾಲ ನೆನಪಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಓಕೆ, ಹಾಗೆ ಮೇಡಮ್, ನನ್ನ ಹತ್ತಿರ ಇದ್ದ ಟೇಪ್ ರೆಕಾರ್ಡರ್ ಹಾಳಾಗಿದ್ರು, ಈಗಲೂ ಚಲನಚಿತ್ರ ಜನಪದ ಗೀತೆಗಳು, ಭಕ್ತಿ ಗೀತೆಗಳು, 100ಕ್ಕೂ ಹೆಚ್ಚು ರೀಲ್ ಕ್ಯಾಸೆಟ್ಗಳನ್ನ ನೆನಪಿಗಾಗಿ ಇಟ್ಕೊಂಡಿದ್ದೀನಿ. ಈಗಲೂ ಅವುಗಳು ಬಣ್ಣ ಹೋಗಿಲ್ಲ, ಅವುಗಳನ್ನು ನೋಡಿದಾಕ್ಷಣ ಹಳೆ ನೆನಪು ಮರುಕಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಂಪಣ್ಣ ವಾಡಪ್ಪ ಗೋಳ ಚಿಕ್ಕೋಡಿಯಿಂದ ಜಯ ಪುಟ್ಟಸ್ವಾಮಿರವರ ಸಂದೇಶ ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ, ಮೇಡಮ್ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ನೀವು ಕ್ಯಾಸೆಟ್ ಬಗ್ಗೆ ಮಾತನಾಡ್ತಾ ಇದ್ದೀರಾ, ನನ್ನ ಹತ್ತಿರ ಸುಮಾರು 200ರಿಂದ 300 ಕ್ಯಾಸೆಟ್ಗಳು ಇವೆ, ನಾನು ತುಂಬ ಹಾಡನ್ನು ಕೇಳ್ತಾ ಇದ್ದೆ ಅಂತ. ನಮ್ಮ ಮನೆಯವರು ನನಗೆ ಮದುವೆಯಾಗಿ 10ನೇ ವರ್ಷಕ್ಕೆ ಟೇಪ್ ರೆಕಾರ್ಡರ್ ಪ್ರೆಸೆಂಟ್ ಮಾಡಿದ್ರು, ನನ್ನ ತಮ್ಮನ ಕ್ಯಾಸೆಟ್ ಅಂಗಡಿ ಇದ್ದಿದ್ದರಿಂದ ಹೊಸ ಹೊಸ ಹಾಡುಗಳನ್ನ ರೆಕಾರ್ಡ್ ಮಾಡಿ ತರ್ತಾ ಇದ್ದೆ, 60-70ರ ದಶಕದ ಹಾಡುಗಳು ಕೂಡ ಇವತ್ತಿಗೂ ನನ್ನ ಹತ್ರ ಇವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನ ಜೋಪಾನವಾಗಿ ಇಟ್ಕೊಂಡಿದ್ದೀನಿ, ಬೇಸರವಾದಾಗ ಎಲ್ಲ ಹಾಡುಗಳನ್ನ ಕೇಳ್ತಿರ್ತೀವಿ, ನಿಮ್ಮ ಆಯ್ಕೆಯ ವಿಷಯ ಚೆನ್ನಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೇ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ನಾನಿನ್ನ ಮರೆಯಲಾರೆ ಸಿನಿಮಾದ ಈ ಸೂಪರ್ ಹಿಟ್ ಹಾಡಿನ ನಂತರ

ಕ್ಯಾಸೆಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇನ್ನು ಕ್ಯಾಸೆಟ್ಗಳಲ್ಲಿ ನೀವೆಲ್ಲರೂ ಗಮನಿಸಿರೋ ಹಾಗೆ ಎರಡು ಸೈಡ್ಗಳಿರ್ತಿತ್ತು, ಸೈಡ್ ಎ ಹಾಗೂ ಸೈಡ್ ಬಿ. ಸೈಡ್ ಎನಲ್ಲಿ ಒಂದಷ್ಟು ಹಾಡುಗಳನ್ನ ರೆಕಾರ್ಡ್ ಮಾಡ್ಬೋದಾಗಿತ್ತು, ಒಂದಷ್ಟು ಹಾಡುಗಳು ಅಲ್ಲಿ ಸೇವ್ ಆಗಿರ್ತಿತ್ತು ಅಥವಾ ಅಲ್ಲಿ ಸ್ಟೋರ್ ಆಗಿರ್ತಿತ್ತು. ಹಾಗೆ ಆ ಒಂದು ಸೈಡ್ ಎನ ಪೂರ್ತಿ ಕೇಳಾದ ಮೇಲೆ ನೆಕ್ಸ್ಟ್ ನಾವು ಮತ್ತೆ ಇನ್ನೊಂದು ಸೈಡ್ನ ಕೇಳಬೇಕಾಗ್ತಿತ್ತು. ಅಂದರೆ ಮತ್ತೆ ನಾವು ಕ್ಯಾಸೆಟ್ನ ತೆಗೆದು ತಿರುಗಿಸಿ ಮತ್ತೆ ಹಾಕಬೇಕಿತ್ತು, ಆಗ ಸೈಡ್ ಬಿ ಪ್ಲೇ ಆಗ್ತಿತ್ತು. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾಸೆಟ್ ಒಳಗಡೆ ಮ್ಯಾಗ್ನೆಟಿಕ್ ಟೇಪ್ ಇರ್ತಾ ಇತ್ತು. ಸೊ ಎರಡು ಸೈಡ್ನಲ್ಲೂ ಟೇಪ್ಗಳು ಸರ್ಕಲ್ ಥರ ಇರ್ತಾ ಇತ್ತು. ನೀವೆಲ್ಲರೂ ನೋಡಿದ್ದೀರಾ, ನಿಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ, ಯಾಕೆಂದರೆ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ರೆ ನನಗೆ ಗೊತ್ತಾಗ್ತಾ ಇದೆ. ಸೊ ಏನಾಗ್ತಿತ್ತು ಅಂದರೆ, ನಮ್ಮ ಸ್ನೇಹಿತರು ಆಗಲೇ ಹೇಳ್ದಾಗೆ ಒಂದೆರಡು ಸಂದೇಶಗಳು ಬಂದಿತ್ತಲ್ಲ, ಟೇಪ್ ಸುತ್ತಕೊಳ್ತಾ ಇತ್ತು ಅಂತ. ಇದೊಂದು ಕಾಮನ್ ಪ್ರಾಬ್ಲಮ್ ಆಗ ಆಗ್ತಾ ಇತ್ತು ಕ್ಯಾಸೆಟ್ಗಳಲ್ಲಿ. ಏನಾಗ್ತಿತ್ತು ಅಂದರೆ, ಕ್ಯಾಸೆಟ್ ಒಳಗೆ ಇರುವಂತಹ ಟೇಪ್ ಹೊರಗೆ ಬಂದು ಸಿಕ್ಕಾಕೊಂಡ್ಬಿಡ್ತಿತ್ತು. ಆಗ ಆ ಥರ ಸಿಗಾಕೊಂಡಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕೆಲವ್ರು ಏನು ಮಾಡ್ತಿದ್ರು, ಆ ಟೇಪ್ನ ಎಳೆದು ಬಿಡ್ತಿದ್ರು ಸಣ್ಣ ಮಕ್ಕಳಿದ್ರೆ ಅಥವಾ ಗೊತ್ತಿಲ್ಲದೆ ಇರೋರಾದರೆ. ಆಗ ಮನೇಲಿರುವಂಥ ದೊಡ್ಡವರು ಹಾಗೆಲ್ಲ ಮಾಡಬಾರ್ದು ಅಂತ ಪೆನ್ ಅಥವಾ ಪೆನ್ಸಿಲ್ನ ತಗೊಂಡು ಆ ಸರ್ಕಲ್ ಅಂದರೆ ಆ ವೀಲ್ ಒಳಗಡೆ ಹಾಕಿ ನಿಧಾನವಾಗಿ ತಿರುಗಿಸಿ ಟೇಪ್ನ ಸರಿಯಾಗಿ ಸುತ್ತಾ ಇದ್ರು. ಸೊ ಆಗ ಪೆನ್ ಅಥವಾ ಪೆನ್ಸಿಲ್ ಟ್ರಿಕ್ನ ಯೂಸ್ ಮಾಡೋದನ್ನು ಹೇಳಿಕೊಟ್ಟವರು ಟೆಕ್ನಿಷಿಯನ್ ಥರ ಕಾಣ್ತಾ ಇದ್ರು. ಸರಿ ಮಾಡಿ ಅದನ್ನು ಮತ್ತೆ ಅಂದರೆ ಕ್ಯಾಸೆಟ್ನ ಮತ್ತೆ ಹಾಕಿದ್ರೆ ಮೊದಲಿನ ಹಾಗೆ ಚೆನ್ನಾಗಿ ಪ್ಲೇ ಆಗ್ತಾ ಇತ್ತು. ಈ ಕ್ಯಾಸೆಟ್ ಟೇಪ್ಗಳನ್ನ ಸರಿ ಮಾಡೋದು ಅಥವಾ ಈ ಸುತ್ತುವಂಥ ಟೇಪ್ನ ಸುತ್ತುವಂಥ ಕಲೆ ಆಗ ಕ್ಯಾಸೆಟ್ಗಳಲ್ಲಿ ಹಾಡುಗಳನ್ನ ಕೇಳೋರಿಗೆ ಸಾಮಾನ್ಯವಾಗಿ ಗೊತ್ತೇ ಇರ್ತಿತ್ತು. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ನಾಸ್ಟಾಲ್ಜಿಕ್ ಅನ್ಸುತ್ತಲ್ಲ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ, ಸಾಕಷ್ಟು ಸಂದೇಶಗಳು. ನನಗೆ ಬಂಗಾರದ ಜಿಂಕೆ ಕ್ಯಾಸೆಟ್ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ ವಿತ್ 0513 ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಹಾಗೆ ಶ್ರೀ ಓಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಹೇಳ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ಯಾವ ಟೇಪ್ ರೆಕಾರ್ಡರ್ ಕ್ಯಾಸೆಟ್ ಇರಲಿಲ್ಲ, ನಮಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಹಾಡುಗಳನ್ನ ಕೇಳ್ತಾ ಇದ್ವಿ ನಾವು ಆಗ. ಸೊ ಆಕಾಶವಾಣಿಯೇ ನಮಗೆ ದೊಡ್ಡ ಕ್ಯಾಸೆಟ್ ಅಂತ. ಹಾಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಕಲಬುರಗಿಯಿಂದ ರಾಧಾಕೃಷ್ಣರವರು. ಹಳೆ ಕಾಲದ ಟೇಪ್ ರೆಕಾರ್ಡರ್ ಕ್ಯಾಸೆಟ್ಗಳು ನಮ್ಮ ಮನೆಯಲ್ಲಿ ಲಭ್ಯವಿದೆ. ಈಗಲೂ ಸಹ ರಾಶಿ ರಾಶಿ ಕ್ಯಾಸೆಟ್ಗಳಿವೆ. ಭಕ್ತಿಗೀತೆಗಳು, ಭಾವಗೀತೆಗಳು, ಹರಿಕೀರ್ತನೆಗಳು, ಕನ್ನಡ ಚಿತ್ರಗೀತೆಗಳು, ಹಿಂದಿ ಚಿತ್ರಗೀತೆಗಳು ಮತ್ತು ಇಂಗ್ಲಿಷ್ ಮ್ಯೂಸಿಕ್ ಕ್ಯಾಸೆಟ್ಗಳು ಸಹ ಇವೆ ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನಷ್ಟು ವಿಷಯವನ್ನು ತಿಳಿಸ್ಬೋದಿತ್ತು ಅಂತ ಕೂಡ ಇವರು ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನಂಬರ್ ನಿಮಗೆ 0734 ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕ್ಯಾಸೆಟ್ಗಳು ಈಗಲೂ ಸಹ ನಮ್ಮ ಮನೆಯಲ್ಲಿ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಕ್ಯಾಸೆಟ್ಗಳಲ್ಲಿ ವಾಯ್ಸ್ನ ರೆಕಾರ್ಡ್ ಮಾಡುವಂಥ ಅಭ್ಯಾಸ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹೌದು, ಆಗೆಲ್ಲ ಮೊಬೈಲ್ ಇಲ್ಲದೇ ಇರೋ ಕಾರಣ ಮಕ್ಕಳ ವಾಯ್ಸ್ನ ರೆಕಾರ್ಡ್ ಮಾಡೋದಾಗಿರ್ಬೋದು ಅಥವಾ ದೊಡ್ಡವರೇ ತಮ್ಮ ವಾಯ್ಸ್ನ ರೆಕಾರ್ಡ್ ಮಾಡಿ ಕೇಳಿಸ್ಕೊಳ್ತಾ ಇದ್ರು. ಇವರು ಆ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ.

ಧನ್ಯವಾದ ನಿಮ್ಮ ಸಂದೇಶಕ್ಕೆ ಶ್ರೀನಿವಾಸ್ ಅವರೇ. ಹಾಗೆ ಸುಜಾತ ಕೆ ನಟರಾಜ್ ಹಾಸನದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಂಪತ್ತಿಗೆ ಸವಾಲ್ ಮತ್ತು ಬಬ್ರು ವಾಹನ ಸಿನಿಮಾದ ಕಥೆಯನ್ನು ಸಾಕಷ್ಟು ಬಾರಿ ಕ್ಯಾಸೆಟ್ ಮುಖಾಂತರ ಕೇಳಿದ್ದೀನಿ, ನೆನಪಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಅಂತ. ಹಾಗೆ ಹೃದಯ ಗೀತೆ, ಸುಪ್ರಭಾತ, ರಣಧೀರ, ಪ್ರೇಮಲೋಕ, ಎಸ್ ಪಿ ಸಾಂಗ್ಲಿಯಾನ, ಸಿ ಬಿ ಐ, ರಥಸಪ್ತಮಿ ಅಂತ ಸಿನಿಮಾಗಳ ಹೆಸರನ್ನು ಲಿಸ್ಟ್ ಮಾಡಿ ಈ ಎಲ್ಲ ಸಿನಿಮಾದ ಕ್ಯಾಸೆಟ್ಗಳನ್ನ ನಾವು ಕೇಳಿದ್ದೀವಿ, ಹಾಡುಗಳನ್ನ ಕೇಳಿದ್ದೀವಿ, ನಮ್ಮ ಮನೆಯಲ್ಲಿ ಇದ್ದವು ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 673, ಸುರೇಶ್ ನಂಜನಗೂಡಿನಿಂದ. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಅವರೇಕಾಳು, ಹುಳಿ, ಆಲೂಗಡ್ಡೆ, ಬಜ್ಜಿ ರೆಡಿಯಾಗಿದೆ ಊಟಕ್ಕೆ ಬನ್ನಿ ಅಂತ ಎಂದಿನಂತೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಇನ್ವೈಟ್ ಮಾಡಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಹಳೆಯ ದಿನಗಳನ್ನ ನೆನಪಿಸ್ತಾ ಇದ್ದೀರಾ? ಆಗ ನಮ್ಮ ಮನೆಯಲ್ಲಿ ಟೇಪ್ ರೆಕಾರ್ಡರ್ ಇರಲಿಲ್ಲ, ಪಕ್ಕದ ಮನೆಯಲ್ಲಿ ಕೇಳ್ತಾ ಇದ್ವಿ, ಆದರೆ ಈಗ ಹಾಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಶಸ್ವಿನಿ ಗಿರಿಜಮ್ಮ, ಎನ್ ಇ ಎಸ್ ಬಡಾವಣೆ ಹೊಸದುರ್ಗದಿಂದ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಪಲ್ಲಕ್ಕಿ ಸಿನಿಮಾದ ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೇನ್ಬೋ, ಕನ್ನಡ ಕಾಮನ ಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕ್ಯಾಸೆಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ಯಾಸೆಟ್ ಲೋಕದ ನೆನಪುಗಳನ್ನ ಹಂಚ್ಕೊಳ್ಳಿ ಅಂತ ಕೇಳಿದ್ದೆ. ಸಾಕಷ್ಟು ಸಂದೇಶಗಳು ಬರ್ತಾ ಇವೆ ಈಗಲೂ ಸಹ. ಯಾರ ಸಂದೇಶ ಇದು? ಕಿ ಪ್ರಸನ್ನ ಕುಮಾರ್ ಬೆಳತ್ತೂರು ಗ್ರಾಮ ಮಳವಳ್ಳಿಯಿಂದ ಕ್ಯಾಸೆಟ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಒಳ್ಳೆಯ ವಿಷಯ ಆಯ್ದುಕೊಂಡಿದ್ದೀರಿ, ಹಳೆಯ ನೆನಪುಗಳನ್ನ ನೆನೆಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಚಪ್ಪಾಳೆ ಸಿನಿಮಾದ ಗೀತೆ ನೆನಪಾಯಿತು ಅಂತ ಅನುಷಾರ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಕ್ಯಾಸೆಟ್ ಹಾಕಿ ಹಾಡು ಕೇಳೋದು, ಹಾಗೆ ನಾವೇ ಮಾತಾಡಿ ರೆಕಾರ್ಡ್ ಮಾಡಿಕೊಂಡು ಪದೇ ಪದೇ ಕೇಳ್ತಿದ್ದಂಥ ಖುಷಿ ಈಗ ಸಿಗಲ್ಲವಲ್ಲ ಅಂತ ಇವರು ಬೇಸರ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಶುಭರಾತ್ರಿ ಮೇಡಮ್ ಅಂತ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮಹೇಶ್ ಕುಂಬಾರ ಹೊನ್ನಾಳಿಯಿಂದ ಪ್ರಸಾರವಾಗ್ತಾ ಇರುವಂಥ ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ನಂಬರ್ ನಿಮಗೆ 2000 ಅವರ ಸಂದೇಶ ಬಂದಿದೆ. ಹಾಗೆ ನಂಬರ್ ನಿಮಗೆ 0734 ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ನಮ್ಮ ಮನೆಯಲ್ಲಿ ಫಿಲಿಪ್ಸ್ ಟೇಪ್ ರೆಕಾರ್ಡರ್ ಇದೆ, ಅದು 25 ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. 100-150 ಹೆಚ್ಚು ಎಲ್ಲ ಭಾಷೆಯ ಚಲನಚಿತ್ರ ಗೀತೆಗಳು ಹಾಗೂ ಫಿಲ್ಮ್ ಸ್ಟೋರಿಗಳು ಇವೆ. ನಮಗೆ ರೇಡಿಯೋ ಅಂದರೆ ತುಂಬ ಇಷ್ಟ, ಈಗಲೂ ಕೇಳ್ತಾ ಇದ್ದೇನೆ. 6-10 ಕೇಳ್ತಾ ಇರ್ತೀವಿ ಅಂತ ರಾಜೇಶ್ವರಿ ಕೊಟ್ರೇಶ್ ಗಗನ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರ ಸಂದೇಶ ಇದು? ನಮ್ಮ ಮನೆಯಲ್ಲಿರುವ 150 ಹೆಚ್ಚು ವಿಡಿಯೋ ಕ್ಯಾಸೆಟ್ ನನ್ನ ಸ್ನೇಹಿತನಿಗೆ ಕೊಟ್ಟೆ. ಈಗ ಇರುವ ಆಡಿಯೋ ಕ್ಯಾಸೆಟ್ ಯಾರಿಗಾದರೂ ಬೇಕಾದರೆ ಹೇಳಿ ಕೊಡುವೆ, ಕೊಟ್ಟು ಬಿಡುವೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಂಗೆ 3503 ಇವರ ಸಂದೇಶ ಇದು. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ ಸ್ನೇಹಿತರೆ. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಯಜಮಾನ ಸಿನಿಮಾದ ಈ ಸೂಪರ್ ಹಿಟ್ ಹಾಡು.

ಪಾರ್ವತಿ ಮೋಹನ್ ಕುಮಾರ್ KHP ಕಾಲೋನಿ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಮನೆಯಲ್ಲಿ ಶ್ರೀ ಗುರುರಾಜುಲು ನಾಯ್ಡುರವರ ಹರಿಕಥೆಗಳನ್ನ ಹಾಗೆ ನಮ್ಮ ತಂದೆಯವರು ಹೊಸ ಹೊಸ ಕಥೆಗಳನ್ನ ಆಯ್ದು ತರ್ತಾ ಇದ್ರು. ಮನೆಯವರೆಲ್ಲ ಕೂತು ಕಥೆಗಳನ್ನ ಕೇಳ್ತಾ ಇದ್ವಿ ಅಂತ ನೆನಪನ್ನ ಹಂಚಿಕೊಂಡಿದ್ದಾರೆ. ಹಾಗೆ ನಂಬರ್ ನಿಗ್ ವಿತ್ 1875 ಇವರ ಸಂದೇಶ ಸಹ ಬಂದಿದೆ. ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿರುವಂಥ ಕ್ಯಾಸೆಟ್ನಲ್ಲಿ ಎಷ್ಟೊಂದು ನೆನಪುಗಳಿದೆ ಅಲ್ವಾ ಸ್ನೇಹಿತರೆ. ಮಾತಾಡ್ತಾ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇವತ್ತು ಟೆಕ್ನಾಲಜಿ ಇಷ್ಟೆಲ್ಲ ಇಂಪ್ರೂವ್ ಆಗಿದ್ರೂ ಸಹ ಆಗ ಕ್ಯಾಸೆಟ್ ಕೊಡ್ತಾ ಇದ್ದಂಥ ಖುಷಿ ಈಗ ಸಿಗೋದಿಲ್ಲ. ಇವಾಗೇನೋ ನಮ್ಮ ಇಷ್ಟದ ಹಾಡುಗಳನ್ನ ಪ್ಲೇಲಿಸ್ಟ್ನಲ್ಲಿ ಸೆಕೆಂಡ್ಗಳಲ್ಲಿ ಕೇಳ್ತೀವಿ, ಆದರೆ ಟೇಪ್ ರೆಕಾರ್ಡರ್ನಲ್ಲಿ ಕ್ಯಾಸೆಟ್ ಹಾಕಿ ಪ್ಲೇ ಬಟನ್ನ ಪ್ರೆಸ್ ಮಾಡಿ ಕೇಳ್ತಾ ಇದ್ದಾಗ ಎಂಥ ಮಜಾ ಇರ್ತಾ ಇತ್ತು ಅಲ್ವಾ. ಈಗಲೂ ಸಹ ಎಷ್ಟೋ ಜನರ ಮನೇಲಿ ಕ್ಯಾಸೆಟ್ಗಳು ಅಂದರೆ ಟೇಪ್ ರೆಕಾರ್ಡರ್ಗಳು ಇದೆ ಅಂತ ನೀವೆಲ್ಲರೂ ತಿಳಿಸಿದ್ರಿ. ಇನ್ನೂ ಕೆಲವರ ಮನೇಲಿ ಇಲ್ಲ ಅಂತ ಕೂಡ ತಿಳಿಸಿದ್ರಿ. ಏನೇ ಆದರೂ ಕ್ಯಾಸೆಟ್ನಲ್ಲಿ ಮೊದಲನೇ ಸಲ ನಾವು ಕೇಳಿದಂಥ ಹಾಡನ್ನು ಈಗ ಕೇಳಿದ್ರೆ, ಈಗ ಆ ಒಂದು ಹಾಡು ನಮ್ಮ ಕಿವಿಗೆ ಬಿದ್ದರೆ ಸಾಕು, ಆ ಕ್ಯಾಸೆಟ್ ಕಾಲದ ನೆನಪುಗಳು ಮನಸ್ಸಲ್ಲಿ ಹಾಗೆಯೇ ರಿವೈಂಡ್ ಆಗುತ್ತೆ. ಕ್ಯಾಸೆಟ್ ಕಾಲದ ಬಗ್ಗೆ ಮಾತು, ಹಾಗೆ ಇಂಪಾದ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮೆಲ್ಲರ ಕ್ಯಾಸೆಟ್ ನೆನಪುಗಳು ಅನುಭವಗಳನ್ನ ನೋಡಿ ನನಗಂತೂ ಬಹಳ ಖುಷಿಯಾಯಿತು. ಬಹಳ ಪ್ರೀತಿಯಿಂದ ಸಂದೇಶಗಳನ್ನ ಕಳಿಸೋ ಮೂಲಕ ತುಂಬ ಆಕ್ಟಿವ್ ಆಗಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ರಿ. ಕಾರ್ಯಕ್ರಮ ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

gentilizar. E você não tem que fazer direito. Thank you.

Use in the

Menschen zu tun. In den Menschen.

Thank you.

Anche le cose un po' il

Leine.

2人で

This is

عامل ايه؟ اني متالي

ಮಾಡ್ತಿರ್ತೇನೆ ಆಪ್ಸೆ ಬೇಕಾ ಸ್ವಾಗತ ಆಪ್ಸ್ಗೆ ಆಕಾಶವಾಣಿ ಬೆಳಿಗ್ಗೆ ಎಫ್ ಎಂ ಗೋಲ್ಡ್ ಸೌರ ಸಿಂಗಿ ಮೆಗಾ ಗೋಲ್ಡ್ ಔರ್ ಗೀತ ಸುಮಾನೆ ಮೇ ಆಪ್ಕೆ ಸಾಥ್ ಮೇ ಜೈ ಗೀತ ಸುಮಾನೆ ಮೇ ಜೊ ಅಗಲಾ ಗೀತ ಆಪ್ ಸುನೆಂಗೆ ಫಿಲ್ಮ್ ಕಾ ನಾಮ ಮೇ ಶಾದಿ ಔರ್ ಆವಾಜ್ ಮೇ ಲತಾ ಮಂಗೇಶ್ಕರ್ ತೋ ಆಯೇ ಸುನ್ತೇ ಹೈ

Okay, Omen.

tentang kita.

मेरी यादें कभी रेडियो

ಪರಂಗಿಯು ಅದೂರಿ ಬರುತ್ತೆ. ಯಾದೂನೇ ಸೆಕ್ಕಾಯ ಇಹಾರಿಯ ವಿಪುಲ್ ಕಾಕಿತ್ತೆ ಜೋಮೆ ಅತೀಪ್ಸೆ ಜೋಡಿತ್ತೆ ಆರ್ ಎಪ್ಪುಲ್ ಅತೀಪ್ಸೆ ಜೋಡ್ಕರ್ ನಮೆ ಸುಪೂಂಗೆ ಸಿಕ್ಕಾಗ ಈ ಬೀತ ಹೊಸನೆ ಹಮಾರಿ ಬೀತ.

Acaba

Pues te quedas.

Closer cooperation, particularly in the areas of trade.

ಪ್ರಯಾಸ ಸ್ವಾಗತಿಸುತ್ತೇವೆ. ಸಂಗೀತ ಸಾಧ್ಯತೆಗಳು

कुछ लोग दिल में इस तरह बस जाते हैं, कुछ लोग दिल में इस तरह

Dude.

ಇಂಡಿಯಾಸ್

ಆಕಾಶವಾಣಿ ಕಾರ್ಯಕ್ರಮ ಸಮಯ ಪ್ರೋಗ್ರಾಂ ನಡೆಯುತ್ತೆ.

ಅತಿರಿಕ್ತ ಸಂಗೀತ ತಯಾರಿಸುವ ಪ್ರಾಜೆಕ್ಟ್ ಇದು. ಹಾಗೆ ಮತ್ತೆ ಅತಿರಿಕ್ತ ಸಂಗೀತ ಸಂತಯ ಕಾರ್ಯಕ್ರಮ ರನ್ನಿ ಮಾಡ್ತಾರೆ. ಲಕ್ಷ್ಮಿಕಾ ಅವ್ರ ಸಂಗೀತ

ಹೆಚ್ಚಿನ ಕಾಂತ ಅಕ್ಕಾಯ ಕಿಶೋರ್ ಅದಿ ಬರ್ತೇನೆ ಸಂಧ್ಯಾ.

ಸಂಬಂಧಿಸಿದ ಆಗಿ ಒಂದು ದಿನ